ತದ್ವಿಧಿ ವಿಷೇವೀಷೇಯಜ್ಞೀಯಾಯ ಸ್ತೋಮಂ ರುದ್ರಾಯ ದೃಷಿಕಂ ಪ್ರಾದಿತ್ಯಂಚಾರೋ ಮಾದ್ವರಂ ಗೋಪೀಥಾಯ ಪ್ರಾಹೂಯಸೇ ಮಾರುತ್ಭಿರಗ್ನಾ ಆಗಹಿ

0: ಸ್ನೇಹಾತ್ ತಾರಕಾರೇರ್ಮಹಾಪ್ರಭೋಃ ಶಿವಾಪಿದಂ ಸಮುತ್ಥಾಪ್ಯ ಸ್ವೋತ್ಸಂಗೇ ಸಂನ್ಯವೇಶಯತ್ ಕೃತ್ವಾ ಮೂರ್ಧ್ನಿ ಮಹಾಸ್ನೇಹಾತ್ ತನ್ಮುಖಾಬ್ಜಂ ಶುಚುಂಬಹಿ ತಯೋಸ್ತದಾ ಮಹಾಮೋದೋ ಅವೃಧೇ ಅತೀವ ನಾರದ ದಂಪತ್ಯೋ ಶಿವಯೋಸ್ತಾತ ಭವಾಚಾರಂ ಪ್ರಕುರ್ವತೋ ತದೋತ್ಸವೋ ಮಹಾನಾಸೀತ್ ನಾನಾವಿಧಿ ಶಿವಾಲಯೇ ಜಯಶಬ್ದೋ ನಮಃಶಬ್ದೋ ಬಹುವಾತೀವ ಸರ್ವತಃ ತತಃ ಸುರಗಣಾಃ ಸರ್ವೇ ವಿಷ್ಣಾದ್ಯಾ ಮುನಯಸ್ತಥಾ ಸುಪ್ರಣಮ್ಯ ಮುದಾ ಶಂಭುಂ ತುಷ್ಟುಸ್ಸ ಶಿವಂ ಮುನೆ ದೇವಾವೂಚು ದೇವದೇವ ಮಹಾದೇವ ಭಕ್ತಾನಮಭಯಪ್ರದ ನಮೋ ನಮಸ್ತೆ ಬಹುಜಃ ಕೃಪಾಕರ ಮಹೇಶ್ವರ ಅದ್ಭುತಾತೇ ಮಹಾದೇವ ಮಹಾಲೀಲಾ ಸುಖಪ್ರದ ಸರ್ವೇಷಾಂ ಶಂಕರ ಸತಾಂ ದೀನಬಂಧೋ ಮಹಾಪ್ರಭೋ ಏವಂ ಮೂಢಧಿಯಶ್ಚಾಜ್ಞಾಃ ಪೂಜಾಯಾಂ ತೇ ಸನಾತನಂ ಆವಾಹನಂ ನ ಜಾನೀಮೋ ಗತಿಂ ನೈವ ಪ್ರಭೋದ್ಭುತಾಂ ಗಂಗಾಸಲಿಲಧಾರಾಯ ಯಧಾರಾಯ ಗುಣಾತ್ಮನೆ ನಮಸ್ತೆ ತ್ರಿದಶೇಷಾಯ ಶಂಕರಾಯ ನಮೋ ನಮಃ ವೃಷಾಂಗಾಯ ಮಹೇಶಾಯ ಗಣಾನಾಪತಯೇ ನಮಃ ಸರ್ವೇಶ್ವರಾಯ ದೇವಾಯ ತ್ರಿಲೋಕಪತಯೇ ನಮಃ ಸಂಹರ್ತ್ರೇ ಜಗತಾಂ ನಾಥ ಸರ್ವೇಷಾಂ ತೇ ನಮೋ ನಮಃ ಭರ್ತ್ರೇ ಕರ್ತ್ರೇ ಚ ದೇವೇ ಚ ತ್ರಿಗುಣೇಶಾಯ ಶಾಶ್ವತೇ ವಿಸಂಗಾಯ ಪರೇಶಾಯ ಶಿವಾಯ ಪರಮಾತ್ಮನೆ ನಿಷ್ಪ್ರಪಂಚಾಯ ಶುದ್ಧಾಯ ಪರಮಾಯಾವ್ಯಯಾಯ ಚ ದಂಡಹಸ್ತಾಯ ಕಾಲಾಯ ಪಾಜಹಸ್ತಾಯ ತೇ ನಮಃ ವೇದಮಂತ್ರ ಪ್ರಧಾನಾಯ ಶತಜಿಹ್ವಾಯ ತೇ ನಮಃ ಭೂತಂ ಭವ್ಯಂ ಭವಿಷ್ಯಚ್ಚ ಸ್ಥಾವರಂ ಜಂಗಮಂ ಜಯತ್ ತವ ದೇಹಾತ್ಮಸಮುತ್ಪನ್ನಂ ಸರ್ವಥಾ ಪರಮೇಶ್ವರ ಪಾಹಿರ ಸರ್ವದಾ ಸ್ವಾಮಿನ್ ಪ್ರಸೀದ ಭಗವನ್ ಪ್ರಭೋ ವಯಂ ತೇ ಶರಣಾಪನ್ನಾಃ ಸರ್ವಥಾ ಪರಮೇಶ್ವರ ಶಿತಿಕಂಠಾಯ ರುದ್ರಾಯ ಸ್ವಾಹಾಕಾರಾಯ ತೇ ನಮಃ ಅರೂಪಾಯ ಸರೂಪಾಯ ವಿಶ್ವರೂಪಾಯ ತೇ ನಮಃ ಶಿವಾಯ ನೀಲಕಂಠಾಯ ಚಿತಾಭಸ್ಮಾಂಗಧಾರಿಣೇ ನಿತ್ಯಂ ನೀಲಶಿಖಂಡಾಯ ಶ್ರೀಕಂಠಾಯ ನಮೋ ನಮಃ ಸರ್ವಪ್ರಣತದೇಹಾಯ ಸಂಯಮಪ್ರಣತಾಯ ಚ ಮಹಾದೇವಾಯ ಸರ್ವಾಯ ಸರ್ವಾಕ್ಷಿತಪದಾಯ ಚ ತ್ವಂ ಬ್ರಹ್ಮ ಸರ್ವದೇವಾನಾಂ ರುದ್ರಾನಾಂ ನೀಲಲೋಹಿತಃ ಆತ್ಮಾದಿ ಸರ್ವಭೂತಾನಾಂ ಸಾಂಖ್ಯೈಃ ಪುರುಷ ಉಚ್ಯತೆ ಪರ್ವತಾನಾಂ ಸುಮೇರುಸ್ತ್ವಂ ನಕ್ಷತ್ರಾನಾಂ ಚ ಚಂದ್ರಮಾ ಋಷೀನಾಂ ಚ ವಸಿಷ್ಠತ್ವಂ ದೇವಾನಾಂ ವಾಸವಸ್ತಥಾ ಓಂಕಾರಃ ಸರ್ವದೇವ ವೇದಾನಾಂ ತ್ರಾತಾ ಭವ ಮಹೇಶ್ವರ ತ್ವಂ ಚ ಲೋಕಹಿತಾರ್ಥಾಯ ಭೂತಾನಿ ಪರಿಶಿಂಚಸಿ ಮಹೇಶ್ವರ ಮಹಾಭಾಗ ಶುಭಾಶುಭ ನಿರೀಕ್ಷಕ ಆಪ್ಯಾಯಾಸ್ಸಾನ್ಮಿ ದೇವೇಶ ಕರ್ತೃನ್ವಯಿ ವಚನಂ ತವ ರೂಪಕೋಟಿಸಹಸ್ರೇಷು ರೂಪಕೋಟಿಶತೇಷು ತೇ ಅಂತಂ ಗಂತುಂ ನ ಶಕ್ತಾಸ್ಮ ದೇವದೇವ ನಮೋಸ್ತು ತೇ ಬ್ರಹ್ಮೋವಾಚ ಇತಿ ಸ್ತುತ್ವಾ ಅಖಿಲಾ ದೇವ ವಿಶ್ವಾದ್ಯಾಃ ಪ್ರಮುಖಸ್ಥಿತಾಃ ಮುಹುರ್ಮುಹುಸ್ಸು ಪ್ರಣಮ್ಯ ಸ್ಕಂದಂ ಕೃತ್ವಾ ಪುರಸ್ಸರಂ ದೇವಸ್ತುತಿಂ ಸಮಾಕರ್ಣ್ಯ ಶಿವಸರ್ವೇಶ್ವರ ಸ್ವರಾಟ್ ಸುಪ್ರಸನ್ನೋಪಭೂವಾಥ ವಿಜಹಾಸ ದಯಾಪರಃ ಉವಾಚ ಸುಪ್ರಸನ್ನಾತ್ಮ ವಿಶ್ವಾದೀನ್ ಸುರಸತ್ತವಾನ್ ಶಂಕರ ಪರಮೇಶಾನೋ ದೀನಬಂಧು ಸದಾಂ ಗತಿ ಶಿವ ಉವಾಚ ಹೇ ಹರೇ ಹೇ ವಿಧೇ ದೇವ ವಾಕ್ಯಂ ಮೇ ಶೃಣುತಾದರಾತ್ ಸರ್ವಥಾಹಂ ಸದಾಂ ತ್ರಾತ ದೇವಾನಾಂ ವಃಕೃಪಾನಿಧಿ ದುಷ್ಟಹಂತ ತ್ರಿಲೋಕೇಶ ಶಂಕರೋ ಭಕ್ತವತ್ಸರಃ ಕರ್ತಾ ಭರ್ತಾ ಚ ಹರ್ತಾ ಚ ಸರ್ವೇಷಾಂ ನಿರ್ವಿಕಾರವಾನ್ ಯದಾ ಯದಾ ಭವೇ ದುಃಖಂ ಯುಷ್ಮಾಕಂ ದೇವಸತ್ತಮಃ ತದಾ ತದಾ ಮಾಂ ಭೂಯೂಯಂ ವೈ ಭಜಂತು ಸುಖಹೇತವೇ ಬ್ರಹ್ಮೋವಾಚ ಇತ್ಯಾಜ್ಞಪ್ತಸ್ತದಾ ದೇವ ವಿಶ್ವಾದ್ಯಾಸ ಮುನೀಶ್ವರಾಃ ಶಿವಂ ಪ್ರಣಮ್ಯ ಸ ಶಿವಂ ಕುಮಾರಂ ಚ ಮುದಾನ್ವಿತಾಃ ಕಥಯಂತೋ ಯಶೋ ರಮ್ಯಂ ಶಿವಯೋ ಶಾಂಕರೇಶ್ಚ ತತ್ ಆನಂದಂ ಪರಮಂ ಪ್ರಾಪ್ಯ ಸ್ವಧಾಮಾನಿ ಯಯುರ್ಮುನೇ ಶಿವೋಪಿ ಶಿವಯಾಸಾರ್ಧಂ ಸ ಗಣಃ ಪರಮೇಶ್ವರಃ ಕುಮಾರೇಣ ಯುತಃಪ್ರೀತ್ಯೋ ವಾಸ ತಸ್ಮಿನ್ ಗಿರೌ ಮುದಾ ಇತ್ಯೇವಂ ಗದಿತಂ ಸರ್ವಂ ಕೌಮಾರಂ ಚರಿತಂ ಮುನೇ ಶೈವಂ ಚ ಸುಖದಂ ದಿವ್ಯಂ ಕಿಮನ್ಯತ್ ಶ್ರೋತುಮಿಚ್ಛಸಿ ಇತಿ ಶ್ರೀ ಶಿವಮಹಾಪುರಾಣೇ ದ್ವಿತೀಯಾಯಾಂ ರುದ್ರಸಂಹಿತಾಯಾಂ ಚತುರ್ಥೇ ಕುಮಾರಖಂಡೇ ಸ್ವಾಮಿ ಕಾರ್ತಿಕಚರಿತ ಗರ್ಭಿತ ಶಿವಾಶಿವಚರಿತ ವರ್ಣನಂ ನಾಮ ದ್ವಾದಶೋಧ್ಯಾಯಃ ಓಂ ಕುಮಾರಖಂಡಂ ಪನ್ನಿರಂಡಾವದ ಅಧ್ಯಾಯಂ ಪೂರ್ತಿ ಓಂ
1: ಓಂ ನಮಃ ಶಿವಾಯ ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್ 24/7 spiritual channels from shaivam.org Om Namah Shivaya
2: Dear listeners of shaivam.org The following is Shukla Yajurvedam Madhyandina Shaka Adhyayam 9

ಪರಬ್ರೇಹಸ್ಪತಿ ಪ್ರವಾಗ್ದೇವೀ ದದಾತು ನಃ ಸವಾಹ ದೇವಸ್ಯ ತವಾ ಸವಿತುಃ ಪರಸ

0: நமஸ் சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ், 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நமஸ் சிவாய.
1: கை கால் கட்டி இதர் மேலே கட்டி மேலிட்டு ಬೆಂಕಿ ಹಚ್ಚಿದ್ರು, ಅದು ಉರಿತ ಉರಿತ ಯಾವ ಸಮಯಕ್ಕೆ ಜಳ ಬಂದು ಬಡಿತ ಇತ್ತು. ಅವಾಗ ಇವ್ ಅಲ್ಲೇ ಇದ್ನಲ್ಲ, ಅವನ್ ಕನಸು ಹೋಯ್ತು. ಎದ್ದು ಬಿಟ್ಟ, ಹೆದರಿ ಹೆದರಿಗಾಗಿ ಎದ್ದ. ಮ್ಯಾಲೆ ಎದ್ದಾಗ ಇನ್ನೂ ದೇವರು ಪೂರ ನೀರಿಗೆ ಮಾಡಿ ಇನ್ನೂ ಅದನ್ನ ಸಿಗಿಸ್ಕೊಂಡಿಲ್ಲ. ಇನ್ನ ಇಷ್ಟರೊಳಗಾಗಿ ಇಷ್ಟೆಲ್ಲ ಮಾಯ ಆಯ್ತದ. ಅವಾಗ ಇವನ್ ನದಿಯಾಗಿಂದ ನಾರದ ಓಡ್ಕೊಂತ ಹೊರಗೆ ಬಂದ ಹೆದರಿಕೊಂಡು. ಪರಮಾತ್ಮ ಕೇಳಿದ, ಯಾಕೆ ಹಿಂಗ್ಯಾಕೆ ಓಡಾಕತ್ತಿ? ಏ ಅವ್ರು ಬಂದ್ರ ಅಂದ್ರೆ ಮೊಯ್ದಿನ ಸುಡ್ತಾರ ಅಂತಂದ. ಯಾರು ಸುಡ್ತಾರ? ಇನ್ನ ಈಗ ಸ್ನಾನ ಮಾಡಕ್ ನದಿಯಾಗಿ ಇಳಿದಿದೆ, ನಾ ಇನ್ನ ಬಟ್ಟೆ ಸುದ್ದ ಪೂರ ಉಟ್ಕೊಂಡಿಲ್ಲ, ಏನ್ ಮಾತಾಡ್ತಿ ಅಂದ್ರೆ ಏನಪ್ಪ, ನಾ ನದಿಯ ತೇಲ್ಕೊಂತ ಹೋದೆ, ಅಲ್ಲಿ ಯಾರೋ ಜನರು ಬಂದ್ರು, ನನ್ನ ಹಿಡಿದ್ರು, ಸಿಂಹಾಸನ ಕುಂಡ್ರಿಸಿದ್ರು, ಲಗ್ನ ಮಾಡಿದ್ರು, ಹತ್ತು ಮಕ್ಕಳಾದ್ರು, ನನ್ನ ಹೆಂಡತಿ ಸತ್ಲು, ಆಮೇಲೆ ಆಕಿನ ಸುಡು ಕಾಲಕ್ಕೆ ನನ್ನೂ ಸುಡುತ್ತಿ ಬಂದ್ರು, ನಾ ಗಾಬರಿಯಾಗಿ ಓಡಿ ಬಂದೆ. ಇಷ್ಟೆಲ್ಲ ಆಗಿದ್ದು ಎಷ್ಟು ಮಿನಿಟ್ ಅಲ್ಲ, ಮಿನಿಟ್ ಅಲ್ಲ, ಒಂದು 15 ಸೆಕೆಂಡ್. ಇಷ್ಟೊಳಗೆ ಇಷ್ಟೆಲ್ಲ ಆಯ್ತು ತೋರಿತಲ್ಲ, ಇದು ಏನು ಅಂತ ಕೇಳಿದವ. ಇದೇ ನನ್ನ ಮಾಯಾ ಅಂದವ ಪರಮಾತ್ಮ. ನೀ ಮಾಯಾ ನೋಡ್ಬೇಕು ನೋಡ್ಬೇಕಂತಿದ್ದಲ್ಲ, ಇದೇ ನನ್ನ ಮಾಯಾ. ಅದಕ್ಕೆ ಮಾಯಾ ಅಂದ್ರ ಅಘಟಿತ ಘಟನಾ ಪಟಿಯಸಿ ಮಾಯಾ ಅಂತಾರವರು. ಕಣ್ಣು ಮುಚ್ಚಿ ಕಣ್ಣು ತೊಳೆದು ಏನು ಬೇಕಾದ್ದೆಲ್ಲ ಮಾಡುವಂತ ಏನ ಸಾಮರ್ಥ್ಯ ಅದ, ಅದಕ್ಕನ ಮಾಯಾ ಅಂತ ಕರೆದಾರೆ. ಅದಕ್ಕೆ ಪರಮಾತ್ಮ ಮಾಯಾಶಕ್ತಿಯಿಂದ ಕೂಡಿಕೊಂಡಿರೋದ್ರಿಂದ ಮಾಯಾ ಯಾವಾಗಲೂ ಪರಮಾತ್ಮನ ಮುಚ್ಚಿ ಹಾಕಿರ್ತದ, ತಾನೇ ಬಂದು ಮುಂದೆ ನಿಲ್ತದ. ತನ್ನ ಗಂಡನ ಪರಿಚಯ ಮಾಡಿಕೊಡಂಗಿಲ್ಲ, ಯಾರು ಹೊಡೆಯುವುದಕ್ಕಿಂತಲೂ ಅವರ ದುರ್ಬುದ್ಧಿಯನ್ನ ಸಾಯಿ ಹೊಡೆಯೋದು ಬಹಳ ಮುಖ್ಯ ಅಂತ. ಅದಕ್ಕೆ ಶಾಸ್ತ್ರದಿಂದ ದುರ್ಬುದ್ಧಿ ನಾಶ ಮಾಡ್ಲಿಕ್ಕೆ ಬರುವುದಿಲ್ಲ, ಅದು ಶಾಸ್ತ್ರದ ಉಪದೇಶ ಮೂಲಕವಾಗಿಯೇ ಮನುಷ್ಯನ ದುರ್ಬುದ್ಧಿಯನ್ನು ಹಾಳು ಮಾಡ್ಲಿಕ್ಕೆ ಬರ್ತಂತ ತಿಳ್ಕೊಂಡು, ಅದಕ್ಕೆ ಸಾಕ್ಷಾತ್ ಭರ್ಗೋ ನರಾಕೃತಿ, ಪರಮಾತ್ಮನೇ ಭೂಲೋಕಕ್ಕೆ ಗುರುವಾಗಿ ಬಂದಿದ್ದಾನೆ ಅಂತ. ಅದಕ್ಕೆ ಗುರುವಾಗಿ ಬಂದ ಬಳಿಕ ಅವನು ಅನೇಕ ಗುಣಗಳಿಂದ ವಿಶಿಷ್ಟನಾಗಿರಬೇಕಾತ ಅನ್ನೋ ಸಲುವಾಗಿ ಅವ್ರು ಹೇಳ್ತಾರೆ, ಅವರು ಉಪೈತಿ ಲೋಕವಿಖ್ಯಾತಂ, ತನ್ನ ಉತ್ಕೃಷ್ಟಗಳಾದ ಜ್ಞಾನ ವೈರಾಗ್ಯ ತಪಸ್ಸು ಇಂಥ ಉತ್ಕೃಷ್ಟ ಆದ ಗುಣಗಳಿಂದ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರಬೇಕು ಅಂತ. ಒಂದು ಸುಗಂಧವಾಗಿರ್ತಕ್ಕಂಥ ಊದಿನ ಕಡ್ಡಿ ನಾವು ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ಹಚ್ಚಿದ್ರೆ ಅದರ ಸುಗಂಧ ಹೇಗೆ ಎಲ್ಲಾ ಕಡೆ ಪ್ರಸರಿಸ್ತಾ ಇದೆ, ಹಾಗೆ ಒಬ್ಬ ಉತ್ಕೃಷ್ಟ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಗುರು ಇದ್ದ ಅಂದ್ರೆ ಆತನ ಖ್ಯಾತಿ ಆತನ ಒಳ್ಳೆಯ ಗುಣಗಳಿಂದ ಎಲ್ಲಾ ಕಡೆ ಪ್ರಸರಿಸ್ತಾ ಇದೆ. ಅಂಥ ಒಳ್ಳೆಯ ಗುಣಗಳಿಂದ ಆತ ಕೂಡಿಕೊಂಡಿರಬೇಕು, ಲೋಭ ಮೋಹಗಳಿಂದ ವಿವರ್ಜಿತನಾಗಿರಬೇಕು. ಆತ್ಮತತ್ವ ವಿಚಾರಜ್ಞಂ, ಆತ್ಮತತ್ವವನ್ನು ಬಲ್ಲವನಾಗಿರಬೇಕು. ಅದಕ್ಕೆ ಪ್ರಪಂಚದಲ್ಲಿ ಪರಮಾತ್ಮ ಆತ್ಮ ಅನಾತ್ಮಗಳನ್ನು ಕೂಡಿಸೇ ಕಳಿಸಿಬಿಟ್ಟಿದ್ದಾನೆ. ಅನಾತ್ಮ ಪದಾರ್ಥದೊಳಗನ ಆತ್ಮತತ್ವವನ್ನು ಕೂಡ ಇಟ್ಟಿದ್ದಾನೆ. ಅದಕ್ಕಾಗಿ ಈ ಅನಾತ್ಮವನ್ನು ಅಲ್ಲಗಳೆದು ಆತ್ಮವನ್ನು ತಿಳ್ಕೊಂಡಿದ್ದ ಮನುಷ್ಯನೇ ಪ್ರತಿಯೊಬ್ಬರು ಕೂಡ ಆತ್ಮಜ್ಞಾನ ಮಾಡಿಕೊಡ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು, ಅದಕ್ಕೆ ಆತ್ಮತತ್ವ ವಿಚಾರಜ್ಞಂ ವಿಮುಕ್ತ ವಿಷಯ ಭ್ರಮಂ, ಇದು ಬಹಳ ಮಹತ್ವಪೂರ್ಣ ಮಾತು ಹೇಳ್ತಾರೆ. ಈ ಪ್ರಪಂಚದಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂತಹ ಈ ಪಂಚ ವಿಷಯಗಳಿದೆ, ಇವು ಏನ್ ಮಾಡ್ತಾವ ಅಂದ್ರೆ ಮನುಷ್ಯನಿಗೆ ಆ ವಿಷಯಗಳನ್ನ ಅನುಭವ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳ ಇಂದ್ರಿಯಗಳನ್ನ ಕ್ಷೀಣ ಮಾಡ್ತವೆ, ನಿಸ್ತೇಜ ಮಾಡ್ತವೆ, ಅವುಗಳನ್ನು ಕೊನೆಗೆ ಶಕ್ತಿಹೀನವನ್ನಾಗಿ ಮಾಡ್ತಾ ಇದ್ದೆ. ಅದಕ್ಕಾಗಿ ಇಂದ್ರಿಯಗಳು ಬಲವಾನ ಅಂತ ತಿಳ್ಕೊಂಡು ಕೆಲವು ಜನರು ಹೇಳ್ತಾರೆ, ಬಲವಾನ್ ಇಂದ್ರಿಯ ಗ್ರಾಮ ಅಂತ. ಈ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅನ್ನುವಂಥ ಈ ಪಂಚ ಇಂದ್ರಿಯಗಳು ಬಹಳ ಬಲವಂತಾಗಿದ್ದಾವೆ. ಎಂಥ ತಿಳುವಳಿಕೆ ಉಳ್ಳಂತಹ ವ್ಯಕ್ತಿಯನ್ನು ಕೂಡ ಎಳ್ಕೊಂಡು ಹೋಗ್ತವನ್ನಂತಕ್ಕಂಥ ಮಾತನ್ನ ಜ್ಞಾನಿಗಳು ಹೇಳಿದ್ರೆ, ಇಂದ್ರಿಯಗಳು ಬಲವಾನದವ ಖರೆ, ಆದರೆ ಇಂದ್ರಿಯಗಳಿಗಿಂತಲೂ ಅವುಗಳ ವಿಷಯಗಳು ಇನ್ನೂ ಬಲವಂತಗಳಾಗಿದ್ದಾವೆ. ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತಿನೊಳಗೆ ಒಂದು ಬಹಳ ಸುಂದರವಾದ ಪ್ರಸಂಗ ಬರ್ತಾ ಇದೆ. ಒಂದು ದೊಡ್ಡದಾಗಿರ್ತಕ್ಕಂಥ ರಾಜ್ಯಸಭೆಯೊಳಗೆ ಅನೇಕ ಜನ ವಿದ್ವಾಂಸರನ್ನು ಕೂಡಿಸಿ ರಾಜ ಅಲ್ಲಿ ಪ್ರಶ್ನೆ ಕೇಳ್ತಾನೆ. ಒಂದು ಬಂಗಾರದ 1,000 ಆಕಳಗಳಿಗೆ ಬಂಗಾರದ ಕೊಂಬೆಳೆ ಸಾಕಿ ಅವಕ್ಕೆಲ್ಲ ರೇಷ್ಮೆಯ ವಸ್ತ್ರವನ್ನು ಮುಚ್ಚಿ ಎಲ್ಲ ಸವತ್ಸ ಕರು ಇರುವಂತಹ ಹಿಂಡುವಂತಹ 1,000 ಆಕಳಗಳನ್ನು ಒಬ್ಬ ಬ್ರಹ್ಮಜ್ಞಾನಿಗೆ ದಾನ ಮಾಡಬೇಕಂತ ತಿಳ್ಕೊಂಡು ರಾಜ ವಿಚಾರ ಮಾಡಿ ಎಲ್ಲಾ ಜ್ಞಾನಿಗಳನ್ನು ಕರೆಸಿರ್ತಾನೆ. ಅವಾಗ ಆ ಸಭೆಯಲ್ಲಿ ಅನೇಕ ಜನ ವಿದ್ಯಾವಂತರು ಬಂದಿದ್ರು, ಜ್ಞಾನಿಗಳು ಬಂದಿದ್ರು, ಬ್ರಹ್ಮಜ್ಞಾನಿಗಳು ಬಂದಿದ್ರು. ಅವಾಗ ರಾಜ ಪರಸ್ಪರವಾಗಿ ಚರ್ಚೆ ಮಾಡಲಿಕ್ಕೆ ಅನೇಕ ವಿಷಯಗಳನ್ನು ಹೇಳ್ತಾ ಒಂದು ಪ್ರಶ್ನೆಯನ್ನ ರಾಜ ಕೇಳ್ತಾನೆ. ಕತಿ ಗ್ರಹ ಕತಿ ಅತಿಗ್ರಹ, ಈ ಪ್ರಪಂಚದಲ್ಲಿ ಗ್ರಹಗಳು ಅಂದ್ರೆ ಯಾವುವು, ಅತಿಗ್ರಹಗಳು ಅಂದ್ರೆ ಯಾವುವು ಅಂತ. ಆ ಸಮಯಕ್ಕೆ ಬಹಳ ಜನರು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಯಾರಿಗೂ ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಆಗಂಗಿಲ್ಲ. ಅವಾಗ ಯಾಜ್ಞವಲ್ಕ್ಯ ಮಹರ್ಷಿಗಳು ಅವಕ್ಕೆ ಬಹಳ ಸುಂದರವಾಗಿ ಉತ್ತರ ಕೊಡ್ತಾ ಇದ್ದಾರೆ. ಅಷ್ಟೌ ಗ್ರಹ ಅಷ್ಟಾವತಿಗ್ರಹ ಅಂತ, ಗ್ರಹಗಳು ಯಾವು ಅತಿಗ್ರಹಗಳು ಯಾವು ಅಂತ ಕೇಳಿದಾಗ, ಇಂದ್ರಿಯಗಳು ಗ್ರಹಗಳು ವಿಷಯಗಳು ಅತಿಗ್ರಹಗಳು ಅಂತ ಹೇಳಿದ್ರು. ಗ್ರಹ ಅಂದ್ರೇನು? ಗೃಹಾತೀತಿ ಗ್ರಹ, ಯಾವುದು ಗ್ರಹಣ ಮಾಡ್ತದ ಅದು ಗ್ರಹ. ಈಗ ನಮ್ಮ ನೇತ್ರೇಂದ್ರಿಯ ರೂಪವನ್ನು ಗ್ರಹಣ ಮಾಡ್ತದ, ಶ್ರೋತ್ರೇಂದ್ರಿಯ ಶಬ್ದವನ್ನು ಗ್ರಹಣ ಮಾಡ್ತದ, ರಸನೇಂದ್ರಿಯ ರಸವನ್ನು ಗ್ರಹಣ ಮಾಡ್ತದ, ಸ್ಪರ್ಶನೇಂದ್ರಿಯ ಸ್ಪರ್ಶವನ್ನು ಗ್ರಹಣ ಮಾಡ್ತದ. ಹೀಗಿವೆಲ್ಲ ಪಂಚ ಜ್ಞಾನೇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನು ಗ್ರಹಣ ಮಾಡ್ತವಂತ ತಿಳ್ಕೊಂಡು ಇವಳಿಗೆ ಗ್ರಹಗಳು ಅಂತ ಕರೆದ್ರು. ಹಾಗಾದ್ರೆ ಅತಿಗ್ರಹಗಳು ಯಾವುವು ಅಂದ್ರೆ ಅವುಗಳ ವಿಷಯಗಳೇ ಅತಿಗ್ರಹಗಳು. ನೇತ್ರೆ ಇಂದ್ರಿಯ ಇದು ಗ್ರಹ, ಆದರೆ ರೂಪ ಅತಿಗ್ರಹ ಅಂದ್ರು. ಅಂದ್ರೆ ಅತಿಗ್ರಹ ಅಂದ್ರೆ ಗ್ರಹದಕ್ಕಿಂತಲೂ ಬಲವಂತವಾಗಿರುವಂತಹದ್ದು. ಅದಕ್ಕೆ ನೇತ್ರೇಂದ್ರಿಯಕ್ಕಿಂತಲೂ ರೂಪ ಹೆಂಗ್ ಬಲವಾದ ಅಂತ ಕೇಳಿದ್ರೆ, ನಿಮಗೆ ಪರಮಾತ್ಮ 2 ಕಣ್ಣುಗಳನ್ನು ಕೊಟ್ಟಾನ ಪ್ರಪಂಚದ ರೂಪವನ್ನು ನೋಡ್ಲಿಕ್ಕೆ. ನೀವು ನೋಡ್ತೀರಿ ನೋಡ್ತೀರಿ ನೋಡ್ತೀರಿ, ದಿನ ನೋಡ್ತಾ ನೋಡ್ತಾ ನೋಡ್ತಾ ಕೊನೆಗೆ ಏನಕ್ಕದ ನಿಮ್ ಕಣ್ಣಿಗೆ ಕಾಣಲಾರ್ದಂತ ಒಂದು ಅವಸ್ಥಾ ಬರ್ತದೆ. ಅವಾಗ ನೀವೇನ್ ಮಾಡ್ತೀರಿ? ಡಾಕ್ಟರ್ ಕಡೆಗೆ ಹೋಗ್ತಾರೆ, ಅವರೆಲ್ಲ ನೋಡ್ತಾರ, ಪರೀಕ್ಷೆ ಮಾಡ್ತಾರ. ಇನ್ನು ಹಿಂಗ ಕಾಣಂಗಿಲ್ಲ, ನಾವು ಚಸ್ಮಾ ಕೊಡ್ತೀವಿ ಹಾಕೋ ಕಾಣ್ತಾವು ಅಂತ. ಅವಾಗ ನೀವು ಚಸ್ಮಾ ಹಾಕೊಂಡು ನೋಡ್ಲಿಕ್ಕೆ ಚಾಲು ಮಾಡ್ತಾರೆ. ಮುಂದೆ ಬರ್ತಾ ಬರ್ತಾ ಬರ್ತಾ ಚಸ್ಮಾದಾಗೂ ಕಾಣಂಗ್ ಚಾಲಂಗಿಲ್ಲ, ಅವು ಚಸ್ಮಾದಾಗೂ ಕಾಣಂಗಿಲ್ಲ. ಅವಾಗ ಡಾಕ್ಟರ್ ಅಂತಾರೆ, ಇದು ಚಸ್ಮಾ ಬದ್ಲಾಗ್ಯದ, ಮತ್ತೊಂದು ಚಸ್ಮಾ ಹಾಕು ಅಂತ ಹೇಳ್ತಾರ. ಹಿಂಗ ಹಾಕ್ತಾ ಹಾಕ್ತಾ ಒಮ್ಮೆ ಹಿಂಗ ಬರ್ತದೆ, ನೀವು ಯಾವ ಚಸ್ಮಾ ಹಾಕಿದ್ರು ಕೂಡ ಕಾಣಂಗಿಲ್ಲ, ಅಂಥದೊಂದು ಅವಸ್ಥೆ ಕಣ್ಣಿಗೆ ಬರುತ್ತ. ಇಲ್ಲಿ ಏನಾಯ್ತು ಅಂದ್ರೆ, ಕಣ್ಣು ಅನ್ನುವಂತ ಈ ಗ್ರಹ ರೂಪ ಅನ್ನುವಂತ ಒಂದು ವಿಷಯವನ್ನು ಭಕ್ಷಣ ಮಾಡ್ಲಿಕ್ಕೆ ಹೋಯ್ತು, ತಿನ್ಲಿಕ್ಕೆ ಹೋಯ್ತು. ಪರಂತು ಉಲ್ಟಾ ಏನಾಯ್ತು ಅಂದ್ರೆ, ಆ ರೂಪವೇ ಬಂದು ಕಣ್ಣನ್ನು ತಿಂದು ಬಿಡಿತು ಅಂತ, ಕಣ್ಣಿನ ಶಕ್ತಿಯನ್ನು ಕಳೆದು ಬಿಡ್ತು. ಕಿವಿ ಎನ್ನುವಂತ ಈ ಗ್ರಹ ಶಬ್ದ ಅನ್ನುವಂತ ಈ ವಿಷಯವನ್ನು ಗ್ರಹಣ ಮಾಡ್ಲಿಕ್ಕೆ ಅದನ್ನ ತಿನ್ಲಿಕ್ಕೆ ಹೋಗ್ತದೆ, ತಿಂತದ. ಅದರ ಕೊನೆಗೆ ಏನಾಗತ್ತಪ್ಪ ಅಂದ್ರೆ, ಆ ಶಬ್ದವೇ ಈ ಕಿವಿಯನ್ನು ತಿಂದಾಗ್ತದ. ಅಂದ್ರೆ ನಿಮಗೆ ಕಿವಿ ಕೇಳಲಾರ್ದಂಗೆ ಆಗ್ತದೆ, ಶಬ್ದ ಮಾತ್ರ ಎದೆ ಹಂಗೆ ಇರ್ತದೆ. ಪ್ರಪಂಚದಲ್ಲಿ ರೂಪ ಇಲ್ದಂಗೆ ಆಗಂಗಿಲ್ಲ, ಪ್ರಪಂಚದಲ್ಲಿ ಶಬ್ದ ಇಲ್ಲಾರ್ದಂಗೆ ಆಗಂಗಿಲ್ಲ, ಪ್ರಪಂಚದಲ್ಲಿ ರಸ ಇಲ್ದಂಗೆ ಆಗಂಗಿಲ್ಲ. ಒಮ್ಮೆ ನಿಮ್ಮ ನಾಲಿಗೆ ರಸ ತೀಳಲಾರ್ದಂತ ಸ್ಥಿತಿನೂ ಬರ್ತದೆ. ತಂಬಾಕ ಸುಣ್ಣ ತಿಂದು ಕಡಿಮೆ ಹ್ಯಾಂಗ ಹಾಕದಪ್ಪ ಅಂದ್ರೆ, ಎಲ್ಲ ಸುಟ್ಟು ಅದರಲ್ಲಿ ಗ್ರಹಣ ಮಾಡ್ತಕ್ಕಂಥ ಶಕ್ತಿ ಇತ್ತು, ಅದೆಲ್ಲ ಹೋಗ್ಬಿಡ್ತದ. ನೀವು ಖಾರಾನ ಕೊಟ್ಟರು ತಿಂತೀರಿ, ಉಪ್ಪು ಹಾಕಿದ್ರು ತಿಂತೀರಿ, ಏನು ಟಿಸ್ ಅನ್ನಂಗಿಲ್ಲ, ಮಿಸ್ ಅನ್ನಂಗಿಲ್ಲ, ಏನು ಅನ್ನಂಗಿಲ್ಲ. ಅದಕ್ಕೆ ತಂಬಾಕು ತಿನ್ನವ್ರ ಮನೆ ಆಗಿದ್ರೆ ಅಡಿಗೆ ಮಾಡೋರಿಗೆ ಬಹಳ ಚಲೋ, ಯಾಕೆ ಏನ್ ಹಾಕಿದ್ರೆ ನಡೀತದೆ ಬಿಟ್ಟರೆ ನಡೀತದೆ, ಅವ್ರಿಗೆ ಚಲೋ ಬರೋದು, ನಿಮಗೇನ್ ಚಲೋ ಅದು. ಅದಕ್ಕೆ ಇಂದ್ರಿಯದಲ್ಲಿರ್ತಕ್ಕಂತಹ ವಿಷಯವನ್ನು ಗ್ರಹಣ ಮಾಡತಕ್ಕಂಥ ಸಾಮರ್ಥ್ಯ ಯಾವಾಗಲೂ ಇರುತ್ತಂತ ಅನ್ನಕ್ ಬರಂಗಿಲ್ಲ. ಆ ಶಕ್ತಿಯನ್ನು ಇಂದ್ರಿಯಗಳು ಕಳ್ಕೊಂಡ್ಬಿಡ್ತಾ ಇದೆ. ಅದಕ್ಕೆ ಹೇಳ್ತಾರೆ ಅವರು, ವಿಷಯಗಳು ಇವು ವಿಷಕ್ಕಿಂತಲೂ ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥವು. ವಿಷವನ್ನ ಮನುಷ್ಯ ಸೇವನಾ ಮಾಡಿದ್ರೆ ಸಾಯ್ತಾನಂತ, ವಿಷವನ್ನ ಮನುಷ್ಯ ಸೇವನಾ ಮಾಡಿದ್ರೆ ಸಾಯ್ತಾನೆ, ವಿಷಯಗಳನ್ನು ಸುಮ್ಮನೆ ನೆನಪು ಮಾಡಿದ್ರೆ ಸಾಯ್ತಾನಂತ, ವಿಷಯದ ಸ್ಮರಣ ಮಾಡ್ತಾ ಮಾಡ್ತಾ ಸತ್ತು ಹೋಗ್ತಾನೆ ಅಂದ್ರೆ ಅಷ್ಟು ತೀಕ್ಷ್ಣವಾಗಿರ್ತಕ್ಕಂಥ ವಿಷ ಈ ವಿಷಯದಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕೆ ಬರೆದವರು, ವಿಮುಕ್ತ ವಿಷಯ ಭ್ರಮಂ, ವಿಷಯಗಳ ಭ್ರಾಂತಿ ದೂರನಾಗಿರಬೇಕು ಅಂದ್ರೆ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂತಹ ಪಂಚ ವಿಷಯಗಳಲ್ಲೇನೆ ಸುಖ ಅನ್ನುವಂತಹ ಈ ಮಂದ ಬುದ್ಧಿ ಅನ್ನುವಂತಹದ್ದು ಇರಬಾರದು. ಅದಕ್ಕೆ ಇವುಗಳಕ್ಕಿಂತಲೂ ವಿಲಕ್ಷಣವಾಗಿರ್ತಕ್ಕಂತಹ ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ, ಶಬ್ದ ಇಲ್ಲದ ಸುಖವನ್ನು ಅನುಭವ ಮಾಡಿರಬೇಕಾದ, ಸ್ಪರ್ಶ ಇಲ್ಲದೆ ಸುಖವನ್ನು ಅನುಭವ ಮಾಡ್ಲಿಕ್ಕೆ ಬಂದಿರಬೇಕು, ರಸವಿಲ್ಲದೆ ಸುಖಾನುಭೂತಿ ಅವನಿಗೆ ಆಗ್ತಾ ಇರಬೇಕು. ಹೀಗೆ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ ಪಂಚ ವಿಷಯಗಳು ಇಲ್ಲದೇ ಇದ್ರೂ ಕೂಡ ಆನಂದದ ಅನುಭೂತಿಯನ್ನು ಮಾಡುವಂತಹ ಒಂದು ವಿಲಕ್ಷಣವಾದ ಜ್ಞಾನ ಅವನಿಗೆ ಪ್ರಾಪ್ತ ಆಗಿರಬೇಕು ಅನ್ನೋ ಸಲುವಾಗಿನೆ ವಿಮುಕ್ತ ವಿಷಯ ಭ್ರಮಂ ಅನ್ನುವಂಥ ಮಾತಾಡ. ಇನ್ನು ಅನೇಕ ವಿಶೇಷಣಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆತ ಲಿಂಗ ಪೂಜಾ ನಿಶ್ಚನಾಗಿರಬೇಕು, ಲಿಂಗಧಾರಿಯಾಗಿರಬೇಕು, ಅನೇಕ ಆಗಮಗಳನ್ನು ಬಲ್ಲವನಾಗಿರಬೇಕು, ಭಸ್ಮ ಉದ್ಧೂಲನ ಮಾಡತಕ್ಕಂಥ ಅದರಲ್ಲಿ ನಿಷ್ಠೆ ಉಳ್ಳವನಾಗಿರಬೇಕು, ಸದಾ ತ್ರಿಪುಂಡ್ರ ಧಾರಿಯಾಗಿರಬೇಕು, ಇಂಥ ವಿಲಕ್ಷಣವಾದ ವೈಶಿಷ್ಟ್ಯವನ್ನು ಪಡೆದಿರತಕ್ಕಂತಹ ಸದ್ಗುರುವಿನ ಕಡೆಗೆ ಈತ ಶಿಷ್ಯ ಅತ್ಯಂತ ವಿನೀತವಾದ ಭಾವನೆಯಿಂದ ಆತ್ಮತತ್ವವನ್ನು ತಿಳ್ಕೊಳ್ಳುವುದಕ್ಕಾಗಿ ಗುರುವಿನ ಕಡೆಗೆ ಹೋಗಬೇಕು ಅಂತ. ಅದಕ್ಕೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾವಿಗಚ್ಚೇತ್, ಗುರುವಿನ ಹತ್ರ ಹೋಗಬೇಕು. ಅದಕ್ಕೆ ಗುರುವಿನ ಜ್ಞಾನ ಆಗಲಾರದ, ಗುರುವಿನಿಂದ ಜ್ಞಾನ ಪಡಿಲಾರ್ದನೆ ದೇವರ ಜ್ಞಾನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ದೇವರ ಕಡೆಗೆ ಹೋಗಬೇಕಾದ್ರೆ ಮೊಟ್ಟ ಮೊದಲ ಗುರುವಿನ ಕಡೆಯಿಂದನೇ ದೇವರ ಕಡೆಗೆ ಅಂತೇನೆ ಶರಣ್ ಹೇಳಿದ್ರು ಅವರು. ಶಿವ ಪಥವ ನರಿವಡೆ ಗುರು ಪಥವೇ ಮೊದಲು, ದೇವರ ಕಡೆಗೆ ಹೋಗ್ಬೇಕನ್ನಾಗಿದ್ರೆ ಮೊದಲ ಗುರುವಿನ ಕಡೆಗೆ ಹೋಗು. ಗುರು ನಿಮಗೆ ಎಲ್ಲ ಪಾಸ್ ಮಾಡಿ ಕಳಿಸಿದ್ರೆ ದೇವರು ಪಾಸ್ ಮಾಡಿ ಮಾಡ್ತಾರ. ಅದಕ್ಕೆ ಬರೀತಾರೆ ಅವರು, ಗುರುವಿನ ಕಡೆಗೆ ಹೋದ ಬಳಿಕ ಮೊದಲು ಏನ್ ಮಾಡಬೇಕು ಹಂಗಾರ? ಅವ್ರು ಹೇಳ್ತಾರ, ಸೇವೇತ ಪರಮಾಚಾರ್ಯಂ ಶಿಷ್ಯೋ ಭಕ್ತಿ ಭಯಾನ್ವಿತ ಷಣ್ಮಾಸಾನ್ ವತ್ಸರಂ ವಾಪಿ ಯಾವ ದೇಶ ಪ್ರಸೀದತಿ. ಗುರುವಿನ ಸಮೀಪಕ್ಕೆ ಹೋದ ಬಳಿಕ ಗುರು ನಮ್ಮೇನು ಪ್ರಸನ್ನ ಆಗ್ಬೇಕಲ್ಲ, ನಾವು ಏನಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಹೇಳಬೇಕು, ನಮಗೆ ಸಮಾಧಾನ ಮಾಡಬೇಕಪ್ಪ ಅಂತ ಹೇಳಿದಾಗ ಗುರು ಪ್ರಸನ್ನ ಆದ್ರೆ ನಮಗೇನು ಮಾಡ್ಲಿಕ್ಕೆ ಸಾಧ್ಯದ? ಅದಕ್ಕೆ ಗುರುವಿನ ಪ್ರಸನ್ನತೆ ಎದರಿಂದ ಆಗ್ತಾ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವರು. ಸೇವೇತ ಪರಮಾಚಾರ್ಯಂ ಶಿಷ್ಯೋ ಭಕ್ತಿ ಭಯಾನ್ವಿತ. ಅದಕ್ಕೆ ಎಲ್ಲಾ ಉಪಚಾರಕ್ಕಿಂತಲೂ ಸೇವಾ ಅನ್ನುವಂಥದ್ದು ಬಹಳ ದೊಡ್ಡದು ಅನ್ನುವಂಥ ಮಾತು ಬರೀತಾರೆ. ಸೇವಾ ಧರ್ಮೋ ಪರಮ ಗಹನೋ ಯೋಗಿ ನಾಮಪ್ಯಗಮ್ಯ. ಇವತ್ತಿನ ವಿಚಾರದೊಳಗೆ ಸೇವಾದರೂ ಬಹಳ ಕನಿಷ್ಠ ಅಂತ ತಿಳ್ಕೊಂಡ್ಬಿಡ್ತೀವಿ, ಚಾಕರಿ ಅಂತ ಅರ್ಥ ಮಾಡ್ಕೊಂತೀವಿ ನಾವೆಲ್ಲ. ಆದರೆ ದೇವರ ಸೇವೆ ಗುರುವಿನ ಸೇವೆ ಸಿಗಬೇಕಾದ್ರೆ ಅದು ಬಹಳ ಜನ್ಮದ ಪುಣ್ಯಾನು ಬೇಕಂತ. ಅದಕ್ಕೆ ಸೇವಾ ಧರ್ಮ ಪರಮ ಗಹನ ಯೋಗಿ ನಾಮಪ್ಯಗಮ್ಯ. ಯೋಗ ಸಿದ್ಧಿಯನ್ನು ಪಡೆದಿರ್ತಕ್ಕಂಥವರಿನೂ ಕೂಡ ಇಂತಹ ಯೋಗ ಸಿಗೋದು ಬಹಳ ಕಷ್ಟ ಅನ್ನುವಂಥ ಶಿಲ್ಲತರವರು. ಅದಕ್ಕೆ ಗುರು ಸಿಗುವುದೊಂದು ದುರ್ಲಭ, ಸಿಕ್ಕರೆ ನಮಗೆ ಬಹು ಲಾಭ ಅನ್ನುವಂಥ ಮಾತನ್ನ ಕನ್ನಡದಲ್ಲಿ ಹೇಳ್ಕೊಂಡ್ಬರ್ತಾರೆ. ಹಾಗೆ ಗುರುವಿನ ಸಮೀಪಕ್ಕೆ ಹೋದ ಬಳಿಕ ಮೊಟ್ಟ ಮೊದಲು ಮಾಡುವಂತಹದ್ದು ಏನಪ್ಪ ಅಂದ್ರೆ ಅವ್ರಿಗೇನು ಹೇಳೋಂಗಿಲ್ಲ ಕೇಳೋಂಗಿಲ್ಲ, ಸೇವಾನೇ ಮಾಡೋದು, ಮತ್ತೊಂದೇನು ಮಾಡೋಂಗಿಲ್ಲ. ಎಷ್ಟು ದಿವಸ ಸೇವಾ ಮಾಡ್ಬೇಕ್ರಿ? ಇದೊಂದು ದೊಡ್ಡ ಸಮಸ್ಯೆನೆ. ಯಾರಿಗಾರ ಏನಾರ ಪೂಜಾ ನೇಮ ವ್ರತನ ಹೇಳಿದ ಕೂಡ ಎರಡು ದಿವಸ ಮಾಡಬೇಕು, ಯಾವಾಗ ಜಲ್ದಿ ಮುಗಿಸ್ಬೇಕು, ಇದೇ ವಿಚಾರನೆ. ಜಲ್ದಿ ಯಾವಾಗ ಮುಗಿಸಿದ್ರಿಂದ ಮುಕ್ತರಾಗಬೇಕು. ಈ ಸಂಸಾರದಲ್ಲಿ ಕೆಲವು ಕಾರ್ಯಗಳನ್ನು ಮುಗಿಸಿ ಇರ್ತಾವ, ಕೆಲವು ಮುಗಿಸಲಾರದಿರ್ತಾವ. ಈ ಪ್ರವಚನ ಕಾರ್ಯಕ್ರಮ ಚಾಲೂ ಮಾಡಿದ್ವಿ, ಚಾಲೂ ಮಾಡಿದ ಡೇಟು ಅದರಾಗ ಅದ, ಮುಗಿಸು ಡೇಟು ಅದರಾಗ ಆಗಲ್ಲ, ಪ್ರಿಂಟ್ ಆಗೇ ಬಿಟ್ಟದ. ಎಂದು ಪ್ರಾರಂಭ ಆಗ್ತದ, ಎಂದು ಮುಗಿತದ. ಶ್ರಾವಣ ಮಾಸ ಚಾಲುವಾದ ಕೂಡಲೇ ಅಭಿಷೇಕ ಚಾಲುವಾಗದ, ಶ್ರಾವಣ ಮಾಸ ಮುಗಿದ ಕೂಡಲೇ ಅಭಿಷೇಕ ಮುಗಿದು ಬಿಡುತ್ತದೆ. ಮತ್ತೆ ಕೊಟ್ಟೂರೇಶ್ವರ ನೆನಪು ನಿಮಗೆ ಯಾವಾಗತ್ತಪ್ಪ, ಮತ್ತೆ ಶ್ರಾವಣ ಬಂದಾಗ ಆಗೋದು, ಅಥವಾ ಮತ್ತೆ ಯಾವ್ದರ ಜಾತ್ರೆ ಪಾತ್ರ ಆಗ್ತದೆ. ಅದಕ್ಕೆ ನಾವು ಈ ಆಧ್ಯಾತ್ಮಿಕ ವ್ಯವಹಾರವನ್ನು ಮಾಡೋ ಕಾಲಕ್ಕೆ ಎಂದು ಪ್ರಾರಂಭ ಮಾಡಬೇಕು, ಎಂದು ಮುಗಿಸ್ಬೇಕು, ಎರಡು ಮೊದಲೇ ವಿಚಾರ ಮಾಡೇ ಬಿಡ್ತೀವಿ. ನೀವು ಒಂದು ವ್ಯಾಪಾರ ಮಾಡಬೇಕಾಗ್ಯದ ಅಂತ ತಿಳ್ಕೊಳ್ಳಿ, ಒಂದು ಅಂಗಡಿ ಪ್ರಾರಂಭ ಮಾಡಬೇಕಾಗ್ಯದ. ನೀವು ಜ್ಯೋತಿಷಿಗಾರ ಹತ್ರ ಹೋಗಿ ಮುಹೂರ್ತ ತೆಗೆಸ್ತೀರಿ, ನಾವು ಅಂಗಡಿ ಪ್ರಾರಂಭ ಮಾಡಲಿಕ್ಕೆ ಮುಹೂರ್ತ ನೋಡ್ರಿ, ಅವ ನೋಡ್ತಾನ ಇಂಥ ದಿವಸ ಪ್ರಾರಂಭ ಮಾಡಬೇಕು, ಮತ್ತೆಂದು ಅಂಗಡಿ ಮುಚ್ಚಬೇಕ್ರಿ? ಅಂಗಡಿ ಏನ್ ಬಂದ್ ಮಾಡ್ಬೇಕು, ಅದರೊಂದು ಮುಹೂರ್ತ ಹೇಳಬಿಡ್ರಿ ಅಂತ ಅವತ್ತ ಕೇಳ್ತೀರ? ಇನ್ವಿಟೇಷನ್ ಕಾರ್ಡ್ ಒಳಗೆ ಇವತ್ತು ನಮ್ಮ ಅಂಗಡಿ ಪ್ರಾರಂಭ ಆಗ್ತದ, ಇಂಥ ತಾರೀಕು ನಮ್ಮ ಅಂಗಡಿ ಬಂದ್ ಆಗ್ತದ ಅಂತ ಯಾರಾದರೂ ಕೂಡ ಮುಹೂರ್ತ ತೆಗೆಸಿ ಪತ್ರಿಕಾ ಪ್ರಿಂಟ್ ಮಾಡಿದ್ರೆ ಅದಿರಿ, ಹೇ ಅದು ಬಂದ್ ಆಗಬಾರ್ದು. ನಮ್ಮ ಅಂಗಡಿ ಎಂದೆಂದು ಬಂದ್ ಆಗಬಾರ್ದು. ನಮಗಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ, ಗಿರಿಮಕ್ಕಳಿಗೆ, ಕುರಿಮಕ್ಕಳಿಗೆ, ಅಂದ್ರೆ ಎಷ್ಟು ಜನ್ಮ ಆದ್ರೂ ನಮ್ಮ ಅಂಗಡಿ ಹಂಗೆ ಚಾಲನೆ ಇರಬೇಕು, ಅದು ಬಂದೇ ಆಗಬಾರ್ದು ಅಂತ ತಿಳ್ಕೊಂಡು ಅಂತ ಮುಹೂರ್ತ ನೋಡ್ರಿ ಅಂತ ಹೇಳ್ತೇವೆ ನಾವು. ಅದು ಬಂದ್ ಆಗಬಾರ್ದು, ಇದು ಬಂದಾಗ ನಡೀತದೆ, ಇದು ಏನ್ ಲಾಭ ಇಲ್ಲ ಏನಿಲ್ಲ. ಬಹಳ ರೋಜ್ ಚುನ್ಮರಿ ಸಿಗ್ತಾವ, ಒಂದಿಟ್ಟು ಕೊಬ್ಬರಿ ಸಿಗ್ತದ, ಇದಕ್ಕಿಂತ ಹೆಚ್ಚಿಗೆ ಏನು ಸಿಗ್ತದೆ ಇಲ್ಲಿ. ಅದಕ್ಕೆ ನಾವು ಆಧ್ಯಾತ್ಮ ವಿಚಾರಗಳನ್ನ, ಇಂಥವುಗಳನ್ನ ಜಲ್ದಿ ಮುಗಿಸ್ಬೇಕಂತ ವಿಚಾರ ಮಾಡ್ತೇವೆ. ಆದ್ರೆ ಸಂಸಾರ ಅದು ಮುಗಿಸ್ಬಾರದು, ಅದು ಹಂಗ ನಡಿಬೇಕು, ನಿರಂತರ ನಡಿಬೇಕು ಅಂತ ಹೇಳ್ತೇವೆ. ಅದಕ್ಕೆ ಗುರು ಸೇವಾ ಎಷ್ಟು ದಿವಸ ಮಾಡಬೇಕು, ಲಿಂಗ ಪೂಜೆ ಎಷ್ಟು ದಿವಸ ಮಾಡಬೇಕು, ದೀಕ್ಷಾ ಮಾಡಿಕೊಂಡು ಕೂಡ ಹೇಳ್ತಾರೆ ನಮ್ಗೆ. ಈಗ ಯಾಕೆ ಹೇಳೋಣ, ಅದ ಪೂಜೆ ಎರಡು ದಿವಸ ಮಾಡೋದಿಲ್ಲ, ಈಗ ಹೇಳಿದ್ರೆ ಮತ್ತೆ ನೀವು ಹೆಸರು ಬರೆಸಬೇಕು ಅಲ್ಲ, ಅಂಜಬೇಡ್ರಿ ಮತ್ತೆ ಅವರ ಸಲುವಾಗಿ ನೀವು ಯಾರು. ಅದಕ್ಕೆ ಹೇಳ್ತಾರೆ ಅವರು ಷಣ್ ಮಾಸ ಅಂತ, ಮೊದಲೇ ಕೇಳೋ 6 ತಿಂಗಳ ಸೇವಾ ಮಾಡಪ್ಪ ಅಂತ. ಹೌದ್ರಿ, 6 ತಿಂಗಳದ ಗುರು ಪ್ರಸನ್ನ ಆಗ್ಲಿಕ್ಕ? ವತ್ಸರಂ ವಾಪಿ, 1 ವರ್ಷ ಮಾಡಪ್ಪ ಅಂತ. ಮತ್ತ ಅದಕ್ಕೂ ಪ್ರಸನ್ನ ಆಗದೆ ಇದ್ರೆ ಯಾವ ದೇಶ ಪ್ರಸೀದತಿ, ಎಲ್ಲಿವರೆಗೆ ಅವ ಪ್ರಸನ್ನ ಆಗಿಲ್ಲ ಅಲ್ಲಿವರೆಗೆ ಮಾಡಬೇಕೇ, ಬಿಟ್ಟು ಹೋದ್ರೆ ಏನು ಉಪಯೋಗ ಇಲ್ಲ ಅಂತ. ಅದಕ್ಕೆ ಗುರು ಶುಶ್ರೂಷೆಯ ವಿದ್ಯಾ ಪುಷ್ಕಲೇನ ಧನೇನವ ಅಥವಾ ವಿದ್ಯೆಯ ವಿದ್ಯಾ ಚತುರ್ಥಂ ನಾಸ್ತಿ ಸಾಧನಂ. ಗುರುವಿನಿಂದ ನಾವು ಜ್ಞಾನ ಪಡಿಬೇಕಾದ್ರೆ 3 ಮುಖ್ಯವಾದ ಮಾತುಗಳದ. ಮೊದಲನೇದೇನಪ್ಪ ಅಂದ್ರೆ ಗುರು ಶುಶ್ರೂಷೆಯ ವಿದ್ಯಾ, ಗುರು ಸೇವೆಯನ್ನು ಮಾಡಿ ವಿದ್ಯೆಯನ್ನು ಕಲಿಬೇಕು. ಈಗ ಅದು ಹೋಗೇ ಬಿಟ್ಟದ, ಫೀಸ್ ಕೊಟ್ಟು ಕಲಿದೀಗ, ನೀವು ಕೊಡಂಗಿಲ್ಲ ಸರ್ಕಾರ ಕೊಡ್ತದಷ್ಟೇ. ಗುರು ಶುಶ್ರೂಷೆಯ ವಿದ್ಯಾ, 1ನೇ ನಂಬರ್ ಈಗ ಲೋಪ ಆಯ್ತು. 2ನೇ ನಂಬರ್ ಏನದಪ್ಪ, ಪುಷ್ಕಳೇನ ಧನೇನವ. ಒಂದ್ ವೇಳೆ ನೀನು ಧನಿಕನಾಗಿದ್ದೀನಿ, ನಿನ್ನ ಬಹಳ ದುಡ್ಡಿದ್ದಪ್ಪ ಅಂದ್ರೆ ನೀ ಹೇರಳವಾಗಿ ಧನವನ್ನು ಕೊಟ್ಟು ಗುರುವಿನಿಂದ ವಿದ್ಯೆಯನ್ನು ಪಡಿಬೇಕು. ಇದು 2ನೇ ನಂಬರ್, ದುಡ್ಡು 2ನೇ ನಂಬರ್. 3ನೇದೊಂದು ಮಾತು ಹೇಳ್ತಾರೆ, ಅಥವಾ ವಿದ್ಯೆಯ ವಿದ್ಯಾ, ಅದಕ್ಕೆ ವಿನಿಮಯ ಅಂತಾರ. ನಿನಗೊಂದು ವಿದ್ಯಾ ಬರ್ತಿತ್ತು, ಅದನ್ನ ಅವ್ರಿಗೆ ಕಲಿಸೋದು, ಅವ್ರು ಬರೋ ವಿದ್ಯೆ ನೀನು ಪಡಿಕೊಳ್ಳೋದು, ಇದಕ್ಕೆ ವಿನಿಮಯ ಅಂತಾರ. ಇದು 3ನೇ ನಂಬರ್. ಚತುರ್ಥಂ ನಾಸ್ತಿ ಸಾಧನಂ, 4ನೇದು ಬೇರೆ ಯಾವುದು ಉಪಾಯನೇ ಇಲ್ಲ. ಅದಕ್ಕೆಲ್ಲಕ್ಕೂ ಮೊಟ್ಟ ಮೊದಲನೇದು ಯಾವುದಲ್ಲ, ಅದಕ್ಕೆ ನಮ್ಮ ಹಿಂದಿನ ಸಂಸ್ಕೃತಿಯನ್ನು ನಾವು ನೋಡಿದಾಗ ಸೇವೆಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಸೇವೆಯಿಂದ ಗುರುವಿನ ಮನಸ್ಸು ಪ್ರಸನ್ನ ಆಕ್ಕದ. ಅದಕ್ಕೆ ಗುರುವಿನ ಮನಸ್ಸು ಪ್ರಸನ್ನ ಆದರೆ ವಿದ್ಯೆ ಅದು ನಿಮಗೆ ಫಲವನ್ನು ಕೊಡ್ತದೆ. ಗುರುವಿನ ಮನಸ್ಸಿನ ಪ್ರಸನ್ನತೆ ಇಲ್ಲದೆ ನಾವು ವಿದ್ಯಾ ಪಡ್ಕೊಂಡು ಬಯದ್ರೆ ಅಂದ್ರೆ ಅದು ವಿದ್ಯಾ ನಮಗೆ ಫಲಕಾರಿಯಾಗೋದಿಲ್ಲ. ಒಂದು ದೇಶದ ರಾಜ ಋಷಿಗಳ ಆಶ್ರಮಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋಗಿದ್ದ. ಸಾಮಾನ್ಯವಾಗಿ ನಮ್ಮ ದೇಶದೊಳಗೆ ರಾಜರೇ ಇರಲಿ ಪ್ರಜರನೇ ಇರಲಿ ಅಭ್ಯಾಸ ಮಾಡಬೇಕಪ್ಪ ಅಂದ್ರೆ ಗುರುಕುಲಕ್ಕರೇ ಹೋಗಬೇಕಾಗಿತ್ತು ಆಗಿನ ಕಾಲದೊಳಗೆ. ಆಗಿನ ಋಷಿಗಳಂದ್ರೆ ಅವರು ಎಲ್ಲಾ ವಿದ್ಯೆಯಲ್ಲಿ ಪಾರಂಗತರಾಗಿರ್ತಾ ಇದ್ರು. ಆಯುರ್ವಿದ್ಯೆ, ಧನುರ್ವಿದ್ಯೆ, ಶಸ್ತ್ರ ಶಾಸ್ತ್ರ ಎಲ್ಲವನ್ನು ಕೂಡ ಕಲಿಸ್ತಾ ಇದ್ರು. ಹಾಗೆ ರಾಜಕುಮಾರ ವಿದ್ಯಾಭ್ಯಾಸ ಮಾಡೋ ಸಲುವಾಗಿ ಋಷಿಗಳ ಆಶ್ರಮಕ್ಕೆ ಹೋದ. ಹೋಗುವಾಗ ಅವ ಒಬ್ಬ ಸೇವಕನ ಕರ್ಕೊಂಡೋಗಿದ್ದ ತನ್ನ ಜೊತೆಗೆ. ಅಂದ್ರೆ ತನ್ನ ಎಲ್ಲ ಕೆಲಸ ಮಾಡಬೇಕು ಆಶ್ರಮದಲ್ಲಿ, ರಾಜನ ಮಗ ಮತ್ತೆ ಅವನ ಸೇವೆ ಮಾಡಿದ್ರೆ ಎಷ್ಟೋ ಮಂದಿ ಇರ್ತಾವ, ಅಂದ್ರೆ ಒಬ್ಬನ ಕರ್ಕೊಂಡೋಗಿದ್ದ, ನಡಿಯಪ್ಪ ನೀ ನನ್ನ ಜೊತೆಗೆ. ಎಷ್ಟೋ ಜನರಲ್ಲೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದ, ರಾಜನ ಮಗನು ಕೂಡ ಕೂತ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದ. ರಾಜನ ಮಗನ ಜೊತೆಗೆ ಬಂದಿರತಕ್ಕಂಥ ಏನು ಹುಡುಗಿದ್ನಲ್ಲ ಸೇವಾ ಹುಡುಗ, ಇವನು ಕೂಡ ರಾಜನದು ಸೇವಾ ಮಾಡ್ತಿದ್ದ, ಗುರುಗಳದ್ದು ಸೇವಾ ಮಾಡ್ತಿದ್ದ. ಅವೆಲ್ಲ ಸೇವಾ ಮಾಡಿ ಉಳು ಟೈಮ್ದಲ್ಲಿ ಬಂದು ಅವನು ಕೂಡ ಪಾಠದಲ್ಲಿ ಎಲ್ಲಕ್ಕೂ ಹಿಂದುಕೊಂಡಿರ್ತಿದ್ದವ. ಮುಂದುಕೊಂಡ್ರಕ್ಕೆ ಆಸ್ಪದ ಇದ್ದಿಲ್ಲ ಅವನಿಗೆ. ಹೀಗೆ ಅನೇಕ ವರ್ಷಗಳು ಗತಿಸುವುದು. ಗುರುಗಳು ಶಾಸ್ತ್ರವನ್ನ, ಮಂತ್ರವಿದ್ಯೆಯನ್ನ, ಧನುರ್ವಿದ್ಯೆಯನ್ನ, ಎಲ್ಲಾ ವಿದ್ಯೆಯನ್ನೆಲ್ಲ ಹೇಳಿಕೊಟ್ರು. 12 ವರ್ಷ ವಿದ್ಯಾಭ್ಯಾಸ ಮುಗಿತಂದ ಕೂಡಲೇ ರಾಜಕುಮಾರನ್ನು ವಾಪಸ್ ಅವರು ರಾಜ್ಯಕ್ಕೆ ಕಳಿಸಿಕೊಟ್ರು. ಹೋದ ಬಳಿಕ ರಾಜ ಅವನಿಗೆ ಪಟ್ಟಾಭಿಷೇಕ ಮಾಡಿ, ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಿದ ಬಳಿಕ ಅನೇಕ ದಿನಗಳವರೆಗೆ ರಾಜ್ಯ ಕಾರ್ಯಭಾರ ನಡೀತಾ ಇರುವಾಗ ಒಂದು ಸಾರಿ ಅಕಾಲ ಬಂತಲ್ಲೇ, ಮಳೆನೇ ಆಗಲಿಲ್ಲ. ಮಳೆ ಆಗದಿದ್ದಾಗ ಮೊದಲಿನ ಕಾಲಕ್ಕೆ ಅಂತಹ ಯಜ್ಞಗಳನ್ನು ಮಾಡ್ತಾ ಇದ್ರು. ಕಾರೀರಿ ಯಾಗ ಅಂತ ತಿಳ್ಕೊಂಡು ವೇದದಲ್ಲಿ ಬರ್ತದೆ. ಆ ಕಾರೀರಿ ಯಾಗವನ್ನ ವಿಧಿವತ್ತಾಗಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ಯಜ್ಞವನ್ನು ಮಾಡಿದಾಗ ಮಳೆ ಬರುತ್ತನ್ನುವಂತ ಒಂದು ಪದ್ಧತಿಯಲ್ಲಿ ಮಾಡ್ತಾ ಇದ್ರು. ಹಾಗೆ ರಾಜ ನಮ್ಮ ದೇಶಕ್ಕೆ ಅಕಾಲ ಆಗಿದಂದ್ರೆ ನಾವು ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು, ದೇವರಿಗೆ ಭಕ್ತಿನ ಸಮರ್ಪಣೆ ಮಾಡಬೇಕು, ಪ್ರಕೃತಿಯನ್ನು ಪೂಜಿಸಬೇಕು ಅನ್ನೋ ದೃಷ್ಟಿಯೊಳಗೆ ಅವ ಯಜ್ಞ ಸಮಾರಂಭವನ್ನು ಹೂಡ್ತಾನೆ. ಅನೇಕ ವಿಧವಾಗಿ ಗುರುಗಳಿಂದ ಕಲಿತಿರ್ತಕ್ಕಂಥ ಮಂತ್ರಗಳನ್ನು ಹೇಳಿ ಹೇಳಿ ಸ್ವಾಹಾಕಾರ ಹಾಕ್ತಿರ್ತಾನೆ. ಯಜ್ಞ ನಡೆದಾಗ ಸಾಕಷ್ಟು ಆಕಾಶದಲ್ಲಿ ಮೋಡಗಳು ಬರ್ತಾ ಇದ್ದು, ಕರ್ರನೆ ಮೋಡಗಳು, ಕಪ್ಪಾದ ಮೋಡಗಳು ಗುಡುಗ್ತಾ ಇದ್ದು, ಮಿಂಚು ಬರ್ತಾ ಇತ್ತು. ಇನ್ನೇನು ಮಳೆ ಬರುತ್ತಾ ಅನ್ನುವಷ್ಟೆಲ್ಲ ಆಗ್ತಾ ಇತ್ತು, ಆದರೆ ಮಳೆನೇ ಬರ್ತಿದ್ದಿಲ್ಲ. ಇಷ್ಟೆಲ್ಲ ಮಾಡಿದ್ರು ಕೂಡ ಮಳೆನೇ ಬರಬಲ್ಲ ಯಾಕೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ಗುರುಗಳು ಕೊಟ್ಟಿದ ಮಂತ್ರ ಬಹುತೇಕ ಸರಿ ಇದ್ದಂಗೆ ಕಾಣಂಗಿಲ್ಲ ಅಂತ ತಿಳ್ಕೊಂಡು ಮಂತ್ರದ ಮೇಲೆ ಅವಿಶ್ವಾಸ ಮಾಡಿಕೊಳ್ಳಿಕ್ಕೆ. ಈ ಮಾತುಗಳು ಆ ಸೇವಕನಾಗಿ ಬಂದಿರತಕ್ಕಂಥ ಆ ಹುಡುಗನಿಗೆ ಕೇಳಿಸಿದು. ಅವಾಗ ಅವ ರಾಜರಿಗೆ ಬಂದು ಹೇಳ್ತಾನೆ, ಮಂತ್ರದ ಮೇಲೆ ಅವಿಶ್ವಾಸ ಮಾಡ್ಕೋಬೇಡ್ರಿ, ಅದಕ್ಕೆ ನನಗೂ ಒಂದಿಷ್ಟು ಅವಕಾಶ ಕೊಡ್ರಿ, ಮಂತ್ರ ಹೇಳಿ ನಾನು ಒಂದಿಷ್ಟು ಸ್ವಾಹಾಕಾರ ಮಾಡ್ತೀನಿ ಅಂದ. ಅವನ್ನ ನಾನು ಇಷ್ಟೆಲ್ಲ ಗುರುಗಳ ಆಶ್ರಮದಲ್ಲಿದ್ದ 12 ವರ್ಷ ಗುರುಗಳು ಮುಂದೆ ಕಲ್ತೀನಿ, ನಿನಗೆ ಬಂದಿಲ್ಲ, ನೀ ಅವ್ರ ಮುಂದೆ ಕುಂತಿಲ್ಲ ಹಿಂದೆ ಕುಂತಿಲ್ಲ, ನಿನಗೇನು ಬರ್ತಪ್ಪ, ಸೇವಾ ಮಾಡ್ಕೊಂಡು ಬಂದ ಮನುಷ್ಯ ಅಂದ. ನಾ ಸೇವಾ ಮಾಡಿನ ಖರೆ, ಪರಂದು ಒಂದು ಚಾನ್ಸ್ ನನಗೂ ಕೊಡ್ರಿ ಅಂದ. ಅವಾಗ ಎಲ್ಲಾ ಪ್ರಜೆಗಳಾದ್ರು ಮಹಾರಾಜರು ಕೊಡ್ರಿ ನೋಡೋಣ ಏನಾಗುತ್ತೆ. ಆ ಯಜ್ಞ ಸಮಾರಂಭ ಮಾಡುವಾಗ ಈತನು ಕೂಡ ಗುರುಗಳ ಧ್ಯಾನ ಮಾಡಿ, ಇವನಿಗಂತೂ ಗುರುಗಳು ಸೀದಾ ಹೇಳಿದ್ದಿಲ್ಲ, ಪರಂತು ಎಲ್ಲರೂ ಹೇಳುವಾಗ ಅವನು ಕೇಳಿಕೊಂಡಿದ್ದ ಆ ಮಂತ್ರವನ್ನು. ಅದೇ ಮಂತ್ರವನ್ನು ಹೇಳಿ ಸ್ವಹಾಕಾರ ಮಾಡಿದಾಗ ಆಕಾಶದಲ್ಲಿ ಬೋರ್ಗರಿತಕ್ಕಂಥ ಮೋಡಗಳು ಧಾರಾಕಾರವಾಗಿ ಮಳೆಯನ್ನು ಸುರಿಸಲಿಕ್ಕೆ ಚಾಲು ಮಾಡಿದ. ಅವಾಗ ರಾಜಕುಮಾರನ ಮನಸ್ಸಿನಲ್ಲಿ ಅಸೂಯ ಭಾವನೆ ಬಂತು. ಅಂದ್ರೆ ನಂದೆಲ್ಲ ಅಪಮಾನ ಆಯ್ತಲ್ಲ, ಇಲ್ಲಿ ನನ್ನ ಜೊತೆಗೆ ಬಂದಿರತಕ್ಕಂಥ ಸೇವಕನ ಮಂತ್ರಕ್ಕೆಷ್ಟು ಫಲ ಆಯ್ತು, ನನಗ್ಯಾಕೆ ಫಲ ಸಿಗಿಲ್ಲ ಅಂತ ತಿಳ್ಕೊಂಡು ಇದನ್ನು ಗುರುಗಳಿಗೆ ಕೇಳ್ಬೇಕಂತ ತಿಳ್ಕೊಂಡು ಅವ ಗುರುಗಳ ಆಶ್ರಮಕ್ಕೆ ಹೋದ. ಗುರುಗಳ ನೀವು ಹೇಳಿರುವಂತ ಮಂತ್ರ ಹೇಳ ಸ್ವಹಾಕಾರ ಮಾಡಿದ್ರು ಕೂಡ ಆಕಾಶದಲ್ಲಿ ಮೋಡಗಳು ಬಂದು ಬೋರ್ ಗರಿತಾ ಇದ್ರು ಕೂಡ ಮಳೆ ಬರಲಿಲ್ಲ. ಪರಂತ ನನ್ನ ಜೊತೆಗೆ ನನ್ನ ಸೇವಾಕ್ಕೆ ಬಂದಿರತಕ್ಕಂತ ಒಬ್ಬ ಹುಡುಗ, ಸಾಮಾನ್ಯ ಹುಡುಗ, ಮಂತ್ರ ಹೇಳಿ ಸ್ವಹಾಕಾರ ಮಾಡಿದ್ರೆ ಮಳೆ ಬಂತು, ಇದರ ಏನು ಕಾರಣ, ಏನು ವ್ಯತ್ಯಾಸ ಇದ್ರಲ್ಲಿ? ಗುರುಗಳು ಹೇಳಿದ್ರು, ಅವ ಸೇವಾ ಮಾಡನ, ನೀನು ಸೇವಾ ಮಾಡಿಲ್ಲ. ಅದಕ್ಕೆ ನೀ ಏನ್ ಮಾಡಿದ್ದಪ್ಪ ಅಂದ್ರೆ, ಸೇವಾ ಮಾಡಕ್ಕೊಂದು ಆಳ ತಗೊಂಡು ಬಂದಿದ್ದಿ ನೀನು. ಅದು ಯಾರ ಸೇವಾ ಮಾಡಿದ್ರೋ ಅವರಿಗೆ ಅದು ಫಲ, ನಿನಗೆ ಅದರ ಫಲ ಇಲ್ಲ. ವಿಜ್ಞಾನಿಗೆ ಬಂದದ, ಮಂತ್ರಣಿನ ಬರ್ತಾವೆ, ಶಾಸ್ತ್ರನಿಗೆ ಬರ್ತದ, ಪರಂತು ಅದ್ರ ಫಲ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂದ್ರೆ ನೀನು ಸೇವಾ ಮಾಡಿಲ್ಲ ಅಂತ ತಿಳ್ಕೊಂಡು ನಿನಗೆ ಅದರ ಫಲ ಸಿಗಾಕ ಸಾಧ್ಯ ಇಲ್ಲ. ಅದಕ್ಕೆ ಬಹಳಷ್ಟು ಮನೆಗಳಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಸೇವಾ ಮಾಡಾಕ ಆಳ್ ಇಡ್ತೀವಿ ನಾವು. ದೇವರ ಸೇವಾ ಮಾಡಾಕ, ದೇವರ ಪೂಜೆ ಮಾಡಕ್ ಕೆಲವರು ಮನೆಯಲ್ಲಿ ಆಳ ಇಟ್ಟಿರ್ತಾರೆ. ಈ ಊರಾಗ ಬಹುತೇಕ ಇರ್ಲಿಕ್ಕಿಲ್ಲ, ನೀವೆಲ್ಲ ಸ್ವಂತ ಮಾಡ್ತಿರ್ಬೋದು. ದೇವರ ಪೂಜೆ ಮಾಡಕ್ ಒಂದು ಆಳ, ಅದಕ್ಕೆ ದೇವ್ರ ಹೇಳ್ತಾನ ಯಾರಿಗೆ ಫಲ ಕೊಡ್ಬೇಕಪ್ಪ, ಏನ್ ಮಾಲಕನಿಗೆ ಕೊಡಬೇಕೇನು ಆಳಿಗೆ ಕೊಡಬೇಕು? ಮಾಲಕನಿಗೆ. ಮಾಲಕ ಯಾಕೆ ಕೊಡ್ಬೇಕಂತಾನೆ ದೇವ್ರು. ನಾನು ಒಂದ್ ದಿವಸ ನೀವು ಮುಟ್ಟಿಲ್ಲ, ನಾನು ಒಂದ್ ದಿವಸ ನೀವು ನಮಸ್ಕಾರ ಮಾಡಿಲ್ಲ, ನೀವು ಮುಟ್ಟಿದ್ದ ಬೇರೆ, ನೀವು ಪೂಜೆ ಮಾಡಿದ್ದ ಬೇರೆ ಅಂದ ಬಳಿಕ ದೇವರ ಪೂಜೆಯನ್ನ, ನಮ್ಮ ದೇವರ ಪೂಜೆಯನ್ನ ನಾವೇ ಮಾಡಬೇಕಲ್ದನೆ ಬೇರೆಯವರ ಕಡೆಯಿಂದ ಮಾಡಿಸಬಾರದು ಅಂತ. ಅದಕ್ಕೆ ಶರಣರು ಬಹಳ ಕಠೋರವಾಗಿ ಹೇಳ್ತಾರ ಅವರು, ಅಂದ್ರೆ ತಾನುಂಬ ಊಟವನು, ನಿನಗೆ ಹೊಟ್ಟೆ ಹಸು ಆಗಿದ್ರೆ ನೀ ಊಟ ಮಾಡಬೇಕು ಹೊರತಾಗಿ ಆಳ ಮನುಷ್ಯನ ಗುಣಿಸಿ ನೀನು ಹೊಟ್ಟೆ ತುಂಬುತ್ತದನು ಅಂತಾರ. ಆಳ ಮನುಷ್ಯ ಊಟ ಮಾಡಿದ್ರೆ ಅವನು ಹೊಟ್ಟೆ ತುಂಬುತ್ತದ. ಹಾಗೆ ಊಟವಾಗಲಿ ಮಾಟವಾಗಲಿ ಕೂಟವಾಗಲಿ ತನಗೆ ಸುಖ ಬೇಕಾಗಿದ್ರೆ ತಾನೇ ಮಾಡಬೇಕು ಹೊರತಾಗಿ ಅನ್ಯರಿಂದ ಮಾಡಿಸಲಿಕ್ಕೆ ಬರುದಿಲ್ಲ. ನಿನಗೆ ಹಸಿವಾದ್ರೆ ನೀನ ಊಟ ಮಾಡಬೇಕು. ಅದೇ ಪ್ರಕಾರವಾಗಿ ದೇವರ ಕೃಪೆ ನಮಗೆ ಬೇಕಾಗಿತ್ತಪ್ಪ ಅಂದ್ರೆ ನಾವೇ ಮಾಡಬೇಕು. ನೀವೆಷ್ಟೋ ಮಕ್ಕಳ ಸೇವಾ ಮಾಡ್ತೀರಿ, ಹೆಂಡ್ರ ಸೇವಾ ಮಾಡ್ತೀರಿ, ಮನಿ ಸೇವಾ ಮಾಡ್ತೀರಿ, ಅಂಗಡಿ ಸೇವಾ ಮಾಡ್ತೀರಿ, ಎಲ್ಲಾದರೂ ಸೇವಾ ಮಾಡಿದ್ರು, ದೇವರ ಸೇವಾ ಮಾಡಕ ಟೈಮ್ ನಹೀ ಹೈ. ದೇವರ ಪೂಜಾ ಕೇಳಿ ಹಮಾರ ಪಾಸ್ ಟೈಮ್ ನಹಿ, ಟೈಮ್ ಇಲ್ಲ ಅಂತೀವ. ಎಲ್ಲಾರ್ದ ಸೇವಾ ಮಾಡಕ್ ಟೈಮ್ ಅದ, ಪರ ದೇವರ ಸೇವಾ ಮಾಡಕ್ ಟೈಮ್ ಇಲ್ಲ. ಅದಕ್ಕೆ ಹೇಳಿದ್ರೆ ಶಾಸ್ತ್ರದಲ್ಲಿ ಏನಿದ್ದಡೇನು ಏನೆಲ್ಲ ಇದ್ರೂ ಕೂಡ ನಿನ್ನಲ್ಲಿ ದೇವರಲ್ಲಿ ಭಕ್ತಿ ಇರದೆ ಹೋದ್ರೆ, ಗುರುವಿನಲ್ಲಿ ನಿಷ್ಠೆ ಇರದೆ ಹೋದ್ರೆ, ಗುರು ಸೇವೆ ದೇವ ಸೇವೆಯನ್ನು ಮಾಡದೆ ಹೋದ್ರೆ ನಿನಗೆ ಯಾವ ಫಲಾನು ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸೇವಾ ಅನ್ನುವಂತಹದ್ದು ಬಹಳಷ್ಟು ಫಲಕಾರಿ ಇರ್ತದ. ಅದಕ್ಕೆ ಸೇವಾ ಮಾಡಬೇಕಾದ್ರೂ ಕೂಡ ಮನಃಪೂರ್ವಕವಾಗಿ ಮಾಡಬೇಕು. ಸುಮ್ಮನೆ ಹಂಗ ಹೇಳ್ಯಾರಂತ ತಿಳ್ಕೊಂಡು ಟೆಂಪ್ರವರಿ ಮಾಡಕ್ ಹೋಗ್ಬಾರ್ದು. ಒಬ್ಬ ಶಿಷ್ಯ ಹಿಂಗ ಗುರುಗಳ ಹತ್ರ ಬಂದವ, ಗುರುಗಳ ನಾನು ನಿಮ್ಮಲ್ಲಿ ಇರ್ತೀನ್ರಿ, ಸೇವಾ ಮಾಡ್ತೇನೆ, ಏನ್ ಅಡ್ಡಿಲ್ ಬಾರಪ್ಪ ಅಂತ ತಿಳ್ಕೊಂಡು ಕರ್ಕೊಂಡ. ಅವನಿಗೇನ್ ಕೆಲಸ ಹಚ್ಚಿದ್ರಪ್ಪ ಅಂದ್ರೆ ಬಟ್ಟೆಯನ್ನು ತೊಳೆಯುವಂತ ಒಂದು ಕೆಲಸ ಹಚ್ಚಿದ್ರ. ದಿನ ಇದೊಂದು ಸೇವಾ ಮಾಡಪ್ಪ, ನೀನು ಇನ್ನೂರು ಅಗಡಿ ಸೇವಾ ಇರ್ತಾವ ಬಾಳ ಬೇಡ, ಇದು ಒಂದು ಸೇವಾ ಮಾಡ. ಅವ ದಿನ ಬಟ್ಟೆ ತೊಳೆದದ್ದವ ಅಂತ. ಇದರಿಂದ ಹೆಂಗ ನಾನು ಮುಕ್ತಿ ಪಡಿಬೇಕಪ್ಪ ಅಂದ, ಈ ಸಂಸಾರದ ಮುಕ್ತಿ ಅಂತ ಸಿಗುತ್ತದೋ ಇಲ್ಲೋ, ಪರಂತೆ ಬಟ್ಟೆ ತೊಳೆಯೋ ಕಾರಿಂದ ಮುಕ್ತಿ ಹೆಂಗ ನನಗೆ ಸಿಗಬೇಕು? ಒಂದ್ ದಿವಸ ಅವನು ವಿಚಾರ ಮಾಡಿದ. ಏನಂತ ಗುರುಗಳ, ನನಗ ಅನಿಸ್ತದ ನಿಮ್ ಬಟ್ಟೆ ನಾ ತೊಳೆದಕ್ಕಿಂತ ನಮ್ ಬಟ್ಟೆ ನೀವು ತೊಳೆದ್ರೊಳಗ ಲಾಭ ಅದ ಅಂತ. ಅವ್ರಂದ್ರೆ ಏನು ಹಿಂಗ್ಯಾ ಕಡಕತ್ತಿ ನೋಡ್ರಿ, ನಿಮ್ ಬಟ್ಟೆ ನಾ ತೊಳೆಯೋ ಕಾಲಕ್ಕ ನಿಮ್ ಬಟ್ಟೆ ನನ್ನ ಕಾಲಿಗೆ ಬಂದು ಬಿಡಿತಾವ. ಅದಕ್ಕ ನಮ್ ನಿಮ್ ಬಟ್ಟೆ ನಮ್ ಕಾಲತ್ತು ಚಲೋ ಅಲ್ಲ, ಪರಂತ ನಮ್ ಬಟ್ಟೆ ನಿಮ್ ಕಾಲತ್ತಿದ್ರ ನಡೀತದ, ನಾವು ಉದ್ಧಾರ ಹಾಕಿವಿ. ಅದಕ್ಕ ನನಗ ಈ ಕೆಲಸ ಮಾಡಕ್ ಹಚ್ಚಬೇಡ್ರಿ ಅಂತ ಹೇಳ್ತಾನ. ಅಂದ್ರೆ ಇಂಥ ಯುಕ್ತಿ ಪ್ರಯುಕ್ತಿಗಳಿಂದ ನಾವು ವಿಚಾರ ಮಾಡ್ಕೊಳ್ತಾ ಹೋದ್ರೆ ನಮ್ಗೆ ಯಾವುದು ಸಿಗೋದಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಹೇಳ್ತಾರವರು, ಸೇವೇತ ಪರಮಾಚಾರ್ಯಂ ಶಿಷ್ಯೋ ಭಕ್ತಿ ಭಯಾನ್ವಿತ ಷಣ್ ಮಾಸಾನ್ ವತ್ಸರಂ ವಾಪಿ ಯಾವ ದೇಶ ಪ್ರಸೀದತಿ. ಆರು ತಿಂಗಳ ವರ್ಷ ಕೊನೆಗೆ ಆತನು ಪ್ರಸನ್ನ ಆಗುವರಿಗೆ ಸೇವಾ ಮಾಡಬೇಕು ಅಂದಾಗ ಗುರು ಕೃಪೆ ಅನ್ನುವಂತಹದ್ದು, ಗುರು ಕಾರುಣ್ಯ ಅವಾಗ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.
2: ಓಂ ನಮಃಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್.

ಸಮುದ್ರಯಾಹ ಸಾಮಯಂಧರ್ಮಣಿತ್ಯಾಹಿಂದ್ರಾಯಸ್ವಾಪದಂಸ್ವಾಪಗಂಧರ್ಮಣಿತ್ಯಾಹೇವಾಧ್ಯಕ್ಷಿಯಮಾನಸ್ಯಾಂತರಯಂತೆ ಪೂರ್ವಕೇವಾಧಿಕೇನಾಧಿಕ್ಯಾಹೋರ್ವೇವಾಧಿಕೇವಾಸ್ತಿ ಕಲ್ಪಯತೆ ರಾಘವಾನಿ ಗಂಧರ್ವ ಅಮೃತಾನಿ.

ಶ್ಯಸಿ ಪಿಬೈತ ಅಪಹ ವಾಯು ಪಶುರಾಸೀತ್ತೇನ ಯಜಂತ ಸ ಏತಲ್ಲೋಕಮಾ ಜಯದ್ಯಸ್ಮಿನ್ ವಾಯುಃ ಸತೇ ಲೋಕೋ ಭವಿಷ್ಯತಿ ದಂಜೇಷ್ಯಸಿ ಪಿಬೈತ ಅಪಹ ಸೂರ್ಯ ಪಶುರಾಸೀತ್ತೇನ ಯಜಂತ ಸ ಏತಲ್ಲೋಕಮಾ ಜಯದ್ಯಸ್ಮಿನ್ ಸೂರ್ಯಾಃ ಸತೇ ಲೋಕೋ ಭವಿಷ್ಯತಿ ತಂಜೇಷ್ಯಸಿ ಪಿಬೈತ ಅಪಹ.

ಸೂಚಿಭಿಷಮ್ಯಂದು ನಾರ್ಯಸ್ತೆ ಪತ್ನಿಯೋ ಲೋಮವಿಚಿನ್ವಂತು ಮನೀಷಯ ದೇವಾನಾಂ ಪತ್ನಿಯೋ ದಿಶಸೂಚಿಭಿಷಮ್ಯಂದು ರಜತಾ ಹರಿಣೀ ಸೀಸಾಯುಜೋ ಯುಜ್ಯಂತೆ ಕರ್ಮಭಿಃ ಅಶ್ವಸ್ಯ ವಾಜಿನಸ್ತ್ವಚಿ ಸೀಮಾ ಶಮ್ಯಂತು ಶಮ್ಯಂತೀಃ ಕುವಿದಂಗಯ ವಾಮಂತೋ ಯವಂಚಿದ್ಯಥಾದಾಂತ್ಯಾನು ಪೂರ್ವಂ ವಿಯೂಯ.

ಸ್ವೀದಾಸೀತ್ ಪೂರ್ವಚಿತ್ತಿ ಕಿಗ್ಗಿಸ್ವೀದಾಸೀತ್ ಬೃಹದ್ವಯಃ ಕಾಸ್ವೀದಾಸೀತ್ ಪಿಲಿಪ್ಪಿಲಾ ಕಾಸ್ವೀದಾಸೀತ್ ಪಿಶಂಗಿಲ ದ್ಯೌರಾ ಆಸೀತ್ ಪೂರ್ವಚಿತ್ತಿರಶ್ವಾ ಆಸೀತ್ ಬೃಹದ್ವಯಃ ಅವೀರಾಸೀತ್ ಪಿಲಿಪ್ಪಿಲಾ ರಾತ್ರಿರಾಸೀತ್ ಪಿಶಂಗಿಲ ಕಾಯೀ ಮರೇ ಪಿಶಂಗಿಲ ಕಾಯೀಂಗುರು ಪಿಶಂಗಿಲ ಕೈ ಮಾ ಸ್ಕಂದಮರ್ಷದಿ ಕೈಂ ಪಂಥಾಂ ವಿಸರ್ಪತಿ ಅಜಾರೇ ಪಿಶಂಗಿಲಾಶ್ವಾವಿತ್ಕೂರು ಪಿಶಂಗಿಲ ಶಶ ಆಸ್ಕಂದಮರ್ಷತ್ಯ ಹಿ ಪಂಥಾಂ ವಿಸರ್ಪತಿ ಕತ್ಯಸ್ಯ ವಿಷ್ಠಾಃ ಕತ್ಯಕ್ಷರಾಣಿ ಕತಿ ಹೋಮಾಸಃ ಕತಿಧ ಸಮಿದ್ಧಃ ಯಜ್ಞಸ್ಯ ತ್ವಾ ವಿದಥಾ ವೃಚ್ಛಮತ್ರ ಕತಿ ಹೋತಾರ ಋತುಷೋ ಯಾಜಂತಿ ಶಲಸ್ಯ ವಿಷ್ಠಾಃ ಶತಮಕ್ಷರಾಣ್ಯಶೀತಿರ್ಹೋಮಾ ಸಮಿಧೋ ಹತಿಸ್ರಃ ಯಜ್ಞಸ್ಯಾದೇ ವಿದಥಾ ಪ್ರಬ್ರಾವೀಮಿ ಸಪ್ತಹೋತಾರ ಋತುಷೋ ಯಾಜಂತಿ ಕೋ ಅಸ್ಯ ವೇದ ಭುವನಸ್ಯ ನಾಭಿಂಗೋದ್ಯಾವಾ ಪೃಥಿವೀ ಅಂತರಿಕ್ಷಂ

ವೇದ ಸೂರ್ಯಸ್ಯ ಬೃಹತೋ ಜನಿತ್ರಮಥೋ ವೇದ ಚಂದ್ರಮಾ ಸಂಯತೋಜಾಃ ಪೃಚ್ಛಾಮಿ ತ್ವಾ ಪರಮಂದಂ ಪೃಥಿವ್ಯಾಃ ಪೃಚ್ಛಾಮಿ ಯತ್ರ ಭುವನಸ್ಯ ನಾಭೀಃ ಪೃಚ್ಛಾಮಿ ತ್ವಾ ವೃಷ್ಣೋ ಅಶ್ವಸ್ಯ ರೇತ

ಹೃದೈರ್ ಅನ್ಯೈಶ್ಚ ವರ್ಜಿತೆ. ಸೊ ಹಿ ಸೇಸ್, ವರಿಷ್ಠ ಸೇಸ್ ಟು ಗೃತ್ಸಮದ, ಬಿಕಾಸ್ ಯು ಹ್ಯಾವ್ ರೆಡ್ ಆಲ್ ಯು ನೋ ಯು ಹ್ಯಾವ್ ನಾಟ್ ರೆಡ್ ಇಟ್ ಪ್ರಾಪರ್ಲಿ, ಯು ಹ್ಯಾವ್ ರೆಡ್ ಇಟ್ ಫಾಲ್ಟಿಲಿ, ಯು ಹ್ಯಾವ್ ಡನ್ ಅ ಲಾ, ಯು ಹ್ಯಾವ್ ಡನ್ ಅ ಸಿನ್ ಬೈ ರೆಸೈಟಿಂಗ್ ಇಟ್ ರಾಂಗ್ಲಿ, ಸೊ ಯು ವಿಲ್ ಬಿಕಮ್ ಅನ್ ಆನಿಮಲ್, ಯು ಬಿಕಮ್ ಅನ್ ಆನಿಮಲ್, ದಿಸ್ ಇಸ್ ದ ಕರ್ಸ್ ದಟ್ ಐ ಗಿವ್ ಯು. ಆ್ಯಂಡ್ ದೆನ್ ಯು ವಿಲ್ ಬಿ ಈವನ್ ಅಬ್ಯಾಂಡನ್ಡ್ ಬೈ ಅದರ್ ಅನಿಮಲ್ಸ್ ಓ ಗೃತ್ಸಮದ. ಯು ವಿಲ್ ಸ್ಪೆಂಡ್ 10,000 years ಲೈಕ್ ದಟ್. ಸೊ ದಟ್ಸ್ ದ ಕರ್ಸ್ ದಟ್ ವಾಸ್ ಗಿವನ್ ಆನ್ ಅಕೌಂಟ್ ಆಫ್ ಗೃತ್ಸಮದ ಮಹರ್ಷಿ ರಿಸೈಟಿಂಗ್ ದ ಸಾಮವೇದ ರಾಂಗ್ಲಿ. ಸೊ ಹಿಯರ್ ಅಗೈನ್ ಲೈಕ್ ವಿ ಸಿ ಗೃತ್ಸಮದ ಮಹರ್ಷಿ ವರ್ಷಿಪ್ಸ್ ಲಾರ್ಡ್ ಶಿವ ಅಂಡ್ ದೆನ್ ಹಿ ಯು ನೋ ಗೆಟ್ಸ್ ರಿಡ್ ಆಫ್ ದ ಸಿನ್ಸ್. ಬಟ್ ದ ಪಾಯಿಂಟ್ ಟು ಬಿ ನೋಟೆಡ್ ಇಸ್ ದಟ್ ದ ವೇದ ಇಸ್ ಆಕ್ಚುಲಿ ದ ಸೌಂಡ್ ಆಫ್ ದ ಯೂನಿವರ್ಸ್. ಸೊ ಒನ್ ಹ್ಯಾಸ್ ಟು ಲರ್ನ್ ಇಟ್ ಅಂಡರ್ ಅ ಪ್ರಾಪರ್ ಗುರು ಅಂಡ್ ಮೇಕ್ ಶ್ಯೂರ್ ದಟ್ ಒನ್ ಹ್ಯಾಸ್ ಯು ನೋ ಒನ್ ಪ್ರಾಕ್ಟಿಸಸ್ ಇಟ್ ಪ್ರಾಪರ್ಲಿ ವಿತ್ ಭಕ್ತಿ ಅಂಡ್ ವಿತ್ ಡಿವೋಷನ್. ಇಟ್ ಇಸ್ ದ ಸೌಂಡ್ ಆಫ್ ದ ಯೂನಿವರ್ಸ್, ಇಟ್ ಇಸ್ ದ ಬ್ರೆತ್ ಆಫ್ ಮಹಾದೇವ, ಇಟ್ಸ್ ನಾಟ್ ಸಮಥಿಂಗ್ ದಟ್ ಇಸ್ ಆರ್ಡಿನರಿ. ಸೊ ಇಟ್ ಶುಡ್ ಬಿ ರಿಸೈಟೆಡ್ ಪ್ರಾಪರ್ಲಿ ದ ಅಕ್ಷರಮ್ಸ್ ಉದಾತ ಅನುದಾತ ವೆನ್ ಎವರ್ ಯು ಹ್ಯಾವ್ ಟು ಯು ನೋ ಸಮಟೈಮ್ಸ್ ಯು ಹ್ಯಾವ್ ಟು ರೈಸ್ ಯುವರ್ ವಾಯ್ಸ್, ಸಮಟೈಮ್ಸ್ ಯು ಹ್ಯಾವ್ ಟು ಲೋವರ್ ಯುವರ್ ವಾಯ್ಸ್, ಅಂಡ್ ಸಮಟೈಮ್ಸ್ ಯು ಹ್ಯಾವ್ ಟು ಯು ನೋ ಕೀಪ್ ಯುವರ್ ವಾಯ್ಸ್ ಇನ್ ದ ನಾರ್ಮಲ್ ಮಿಡಲ್ ಟೋನ್. ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಅಂಡ್ ಆಲ್ಸೋ ಅಕ್ಷರಮ್ಸ್ ಶುಡ್ ಬಿ ಪ್ರಾಪರ್. ಸೊ ಆರಲ್ಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇಸ್ ಇಫ್ ನಾಟ್ ಇಟ್ ಇಸ್ ಗೋಯಿಂಗ್ ಟು ಹಿಟ್ ಯು ಬ್ಯಾಕ್. ಸೊ ಮೆನಿ ಪೀಪಲ್ ವರ್ ಆಸ್ಕಿಂಗ್ ಮೀ ಆಕ್ಚುಲಿ, ದೇ ವರ್ ಸೇಯಿಂಗ್ ದಟ್ ಐ ವಾಂಟ್, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಯು ನೋ ಲರ್ನಿಂಗ್ ದ ವೇದಾಸ್. ಓಕೆ ಫೈನ್, ಇಂಟ್ರೆಸ್ಟ್ ಇಸ್ ಗುಡ್ ಬಿಕಾಸ್ ಇಟ್ ಇಂಟ್ರೆಸ್ಟ್ ಡಸಂಟ್ ಕಮ್ ಆರ್ಡಿನರ್ಲಿ, ಇಟ್ ಕಮ್ಸ್ ಬೈ ದ ಗ್ರೇಸ್ ಆಫ್ ಲಾರ್ಡ್ ಶಿವ. ಬಟ್ ಅಪ್ರೋಚಿಂಗ್ ಅ ಪ್ರಾಪರ್ ಗುರು ತದ್ ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ವಾನಿ ಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಬಿಕಾಸ್ ಇಟ್ಸ್ ದ ಸೌಂಡ್ ಆಫ್ ದ ಯೂನಿವರ್ಸ್, ಇಟ್ಸ್ ನಾಟ್ ಆಕ್ಚುಲಿ ಯು ನೋ ಸಮ್, ಇಟ್ ಇಸ್ ದ ಶ್ರುತಿ. ಪುರಾಣಸ್ ಓಕೆ, ಮಹಾಭಾರತ, ದೀಸ್ ಕೈಂಡ್ ಆಫ್ ಥಿಂಗ್ಸ್ ಕ್ಯಾನ್ ಬಿ ರೆಡ್ ಬೈ ಎನಿಬಡಿ. ಬಟ್ ದ ವೇದಾಸ್ ಆಕ್ಚುಲಿ ಆಫ್ಟರ್ ಗೆಟಿಂಗ್ ಇನಿಷಿಯೇಟೆಡ್ ಆಫ್ಟರ್ ಯಜ್ಞೋಪವೀತಂ ಆ್ಯಂಡ್ ದೆನ್ ಲರ್ನಿಂಗ್ ಇಟ್ ಅಂಡರ್ ಅ ಪ್ರಾಪರ್ ಗುರು, ಅಟ್ ಲೀಸ್ಟ್ ರುದ್ರಂ ಶುಡ್ ಬಿ ಲರ್ನ್ ಅಂಡರ್ ಅ ಪ್ರಾಪರ್ ಗುರು. ರುದ್ರಂ ಇಸ್ ದ ಎಸೆನ್ಸ್ ಆಫ್ ದಿ ವೇದಾಸ್. ನೋ ಇಫ್ ನಾಟ್ ಇಟ್ ಇಸ್ ಗೋಯಿಂಗ್ ಟು ಹಿಟ್ ಯು ಬ್ಯಾಕ್. ಸೊ ವಿ ಸೀ ದಟ್ ಎಕ್ಸಾಂಪಲ್, ವಿ ಸೀ ದಟ್ ಸಿಚುವೇಶನ್ ಆಫ್ ಗೃತ್ಸಮದ ಮಹರ್ಷಿ ಹಿಯರ್. ಬಟ್ ಫೈನಲಿ ಯು ನೋ ಆಫ್ಟರ್ ದ ಕರ್ಸ್, ಆಫ್ಟರ್ ದಟ್ ವಾಟ್ ಹಿ ಡಸ್ ಇಸ್ ಅಯಜ್ಞ ಇದ್ರುಮೇ ದೇಶೇ ರುರುಸಿಹ ನಿಷೇವಿತೆ ಭವಿತಾತ್ವಂ ಮೃಗಃಕರೋ ಮಹಾದುಃಖ ಸಮನ್ವಿತಃ ತಸ್ಯ ವಾಕ್ಯಸ್ಯ ನಿಧನೇ ಪಾರ್ಥ ಜಾತೋ ಹ್ಯಹಂ ಮೃಗಃ ತತೋ ಮಾಂ ಶರಣಂ ಪ್ರಾಪ್ತಂ ಪ್ರಾಹ ಯೋಗಿ ಮಹೇಶ್ವರಃ. ಅಂಡ್ ದೆನ್ ಹಿ ಸೇಸ್, ಐ ಬಿಕೇಮ್ ಓ ಯುಧಿಷ್ಠಿರ, ಐ ಬಿಕೇಮ್ ಅ ಕ್ರೂವಲ್ ಡೀರ್ ಅಂಡ್ ಐ ವಾಸ್ ಆಲ್ಸೋ discarded by all the other animals, just like you know, as per it happened, as per the curse of Varishtha Maharshi. And then I sought protection to Maheshwara. I surrendered myself to Maheshwara. Sharanam praptam, sharanam, sharanam, sharanam, surrender, sharanam word is used for even, you know, in the case of Brahma, Vishnu or Indra or the Gandharvas or Yakshas or Kuberas or Rakshasas or the rishis also, that sharanam word is used for Lord Shiva. Sharanam gaccha Kaunteya, Vyasa also says to Arjuna. So Mahadeva is the only object of surrender, only object of meditation, only object of glorification according to the Vedas and Upanishads. So he surrendered to Maheshwara. And then ajaras chamaras chaiva bhavita dukkha varjitaha samyam mamastute saukyam yuvayor vardhatam kratuhu anugraha ನೇವಮೇಶ ಕರೋತಿ ಭಗವಾನ್ ವಿಭು ಪರಂದಾತ ವಿಧಾತ ಚ ಸುಖ ದುಃಖೇ ಚ ಸರ್ವದಾ. ಆ್ಯಂಡ್ ದೆನ್ ಮಹಾದೇವ ಗ್ರಾಂಟೆಡ್ ಮೀ ಆಲ್ ದ ಬೋನ್ಸ್, ಯು ವಿಲ್ ಬಿ ಫ್ರೀ ಫ್ರಮ್ ಆಲ್ ಡಿಸೀಸಸ್, ಯು ವಿಲ್ ಬಿಕಮ್ ಇಮ್ಮಾರ್ಟಲ್, ಇಮ್ಮಾರ್ಟ್ಯಾಲಿಟಿ ಶಾಲ್ ಬಿ ಯೋರ್ಸ್ ಓ ಕೃತ್ಸಮದ, ಡೋಂಟ್ ವರಿ. ಆ್ಯಂಡ್ ದೆನ್ ಆಸ್ ಯು ಮೇಂಟೈನ್ ಯುವರ್ ಫ್ರೆಂಡ್ಶಿಪ್ ವಿತ್ ಇಂದ್ರ, ಯು ವಿಲ್ ಮೇಂಟೈನ್ ಯುವರ್ ಫ್ರೆಂಡ್ಶಿಪ್, ಯುವರ್ ಫ್ರೆಂಡ್ಶಿಪ್ ವಿತ್ ಇಂದ್ರ ವಿಲ್ ರಿಮೈನ್ ಅನ್ಚೇಂಜ್ಡ್. And let the sacrifices be conducted by you and Indra. And then he says that illustrious and puissant Mahadeva favored all the creatures, all the rishis in this way. And he alone is the sukadukke. Because this world is completely, you know, even if you acquire some kind of pleasure that is temporary, be it through fame or wealth or anything, that is actually temporary. But the eternal pleasure is actually
serving the feet of Mahadeva.

0: ಶಿವಭಕ್ತರಾಗಿರುವ ನಾಯನಾರೆ ಇವರ ಚರಿತ್ರೆಯನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ಆದರೆ ಈಗ ಜ್ಞಾಪಿಸಕ್ಕೋಸ್ಕರ ಎರಡು ವಾಕ್ಯ ಮೂರು ವಾಕ್ಯದಲ್ಲಿ ಹೇಳ್ತೀನಿ. ಇವರು ಪ್ರತಿದಿನವೂ ಶಿವಭಕ್ತರನ್ನು ಕರೆದು ಅವರಿಗೆ ಉಪಚಾರ ಮಾಡಿ ಒಬ್ಬೊಬ್ಬರಿಗೂ ಅವರು ಹೇಗಿದ್ದರೂ ಸರಿ ಹಣೆಯಲ್ಲಿ ವಿಭೂತಿ ರುದ್ರಾಕ್ಷರ ಮಾಲೆ ಇದ್ದುಬಿಟ್ರೆ ಸಾಕು, ವಿಭೂತಿ ಇದ್ದರೇ ಸಾಕು, ಅವರನ್ನು ಪ್ರಶ್ನಿಸುವುದೇ ಇಲ್ಲ. ಅವರು ನಿಜವಾಗಲೂ ಶಿವಭಕ್ತರು ಶಿವಶರಣರು ಅಂತ ನಂಬಿಬಿಡು ಅವರು. ಹೀಗೆ ಮಾಡಿ ಪ್ರತಿದಿನವೂ ಅಷ್ಟು ಜನಕ್ಕೆ ಶಿವಶರಣರಿಗೆ ಭೋಜನ ಎಲ್ಲ ಮಾಡಿಸಿ 100 ಹೊನ್ನುಗಳನ್ನು ಕೊಡ್ತಾ ಇದ್ದವರು. ಒಂದು ದಿವಸ ಏನಾಗಿದೆ, ಆ ನಿಂತ ಶಿವಶರಣರಲ್ಲಿ ಒಬ್ಬರು, ಅವರು ನಿಜವಾಗಿ ಶಿವಶರಣರೇ ಅಲ್ಲ, ಒಬ್ಬ ಕೆಟ್ಟ ಮನುಷ್ಯ. ಕೆಟ್ಟ ಮನುಷ್ಯ ಅಂದರೆ ನಡತೆನೇ ಚೆನ್ನಾಗಿಲ್ಲ. ಅವರು ಬಂದಿರೋದನ್ನು ಗಮನಿಸಿದರು ಯಾರೋ ಒಬ್ಬರು, ನೋಡಿ ಇಲ್ಲಿ ಒಬ್ಬ ಬಂದಿದ್ದಾನೆ, ಆದರೆ ಚೆನ್ನಾಗಿ ವಿಭೂತಿಯೆಲ್ಲ ಹಾಕ್ಕೊಂಡಿದ್ದಾರೆ. ರಾಜನಿಗೆ ಹೇಳಿದ್ರು, ನೋಡಿ ಅಲ್ಲಿ ನಿಂತಿದ್ದಾರಲ್ಲ ಒಬ್ಬರು, ಅವರು ಶಿವಭಕ್ತರೇ ಅಲ್ಲ, ಬೂಟಾಟಿಕೆಯವರು, ಹಣೆಯ ಮೇಲೆ ಮಾತ್ರ ಇದು ಚೆನ್ನಾಗಿ ವಿಭೂತಿ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಅವರ ದೃಷ್ಟಿಯೆಲ್ಲ ಎಲ್ಲಿದೆ ಅಂತಂದರೆ ಅಲ್ಲಿ ಬೇರೆ ಕಡೆ ಹೆಂಗಸರೆಲ್ಲ ಇದ್ದಾರಲ್ಲ ಆ ಕಡೆ, ಅಂಥ ಮನುಷ್ಯ ಅವನು, ಆದ್ದರಿಂದ ಅವರಿಗೆ ನೀವು ಹೀಗೆ ಮಾಡಬೇಡಿ ಅಂತ. ಹಾ ಶಿವಶಿವ ಅಂತ ಕಿವಿ ಮುಚ್ಕೊಂಡ್ಬಿಟ್ರು ಈ ಮಹಾರಾಜರು. ಶಿವಭಕ್ತರು ಅಂತ ನಾನು ಅಂದ್ಕೊಂಡ ಮೇಲೆ ಅವರು ಶಿವಭಕ್ತರೇ, ಅವರ ಬಗ್ಗೆ ಕೆಟ್ಟ ಮಾತುಗಳನ್ನು ನನ್ನ ಕಿವಿಗೆ ಬೀಳಿಸಿಬಿಟ್ರಲ್ಲ, ಇದಕ್ಕೆ ನಾನು ಏನು ಪರಿಹಾರ ಮಾಡಲಿ ಅಂತ ಹೇಳಿಬಿಟ್ಟು ಅವರು ಬಂದಾಗ, ಅವರ ಸರದಿ ಬಂದಾಗ ಅವರಿಗೆ ಬೇರೆಯವರಿಗೆ 100 ಹೊನ್ನು ಕೊಡುವುದಾದರೆ ಇವರಿಗೆ 200 ಹೊನ್ನು ಕೊಟ್ಟು ದೋಷವನ್ನು ನಿವಾರಣೆ ಮಾಡಿಕೊಂಡ್ರು. ಈ ಥರ ಕೆಟ್ಟ ಯೋಚನೆ ಮಾಡಿಬಿಟ್ಟನಲ್ಲ ಅಂತ ಹೇಳಿ ಅದನ್ನು ಪರಿಹಾರ ಮಾಡಿಕೊಂಡಿದ್ದು ಹೀಗೆ ಅವರಿಗೆ 200 ಹೊನ್ನುಗಳನ್ನು ಕೊಟ್ಟು ಮಾಡಿಕೊಂಡಂಥ ಮಹಾರಾಜರು ಇವರು. ಇದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ದೀನಿ, ಬೇರೆ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

0: ಬಂದ್ಬಿಡ್ತು. ಕಡುಬಡತನ ಬಂದಾಗ ಏನೇನು ಮಾಡೋದು ನಡೀತಾ ಇಲ್ಲ, ಎಣ್ಣೆಯ ಸೇವೆ ದೇವರ ದೀಪರ ಸೇವೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಆವಾಗ ತಮ್ಮಲ್ಲಿದ್ದ ಐಶ್ವರ್ಯವನ್ನೆಲ್ಲ ಮಾರಿದ್ರು, ಐಶ್ವರ್ಯ ಕರಗಿಹೋಯಿತು. ಕೊನೆಗೆ ಏನಾಯಿತು, ಅದೂ ಸಾಲದೇ ಬಂದಿದ್ದರಿಂದ ಏನು ಮಾಡಿದ್ರು, ಇದ್ದದನ್ನೆಲ್ಲ ಮಾರಿದ್ದಾಯಿತು. ತನ್ನ ಹೆಂಡತಿಯನ್ನು ಕೂಡ ಮಾರೋದಕ್ಕೆ ಮುಂದಾಗಿ ನಿಂತರು, ಯಾರೂ ತಗೊಳ್ಳೋರೇ ಇಲ್ಲ. ಕೊನೆಗೆ ಇದು ನಡೆಯೋದಿಲ್ಲ, ನಾನು ಈ ಸೇವೆಯನ್ನು ನಡೆಸೋಕ್ಕಾಗೋದಿಲ್ಲ ಅಂತ ಹೇಳಿ ಕೊನೆಗೆ ಏನು ಮಾಡಿದ್ರು, ತಮ್ಮ ಕುತ್ತಿಗೆಯನ್ನು ಕೊಯ್ದುಕೊಂಡು ಅದರಲ್ಲಿ ಬರುವ ರಕ್ತದಿಂದ ದೇವರ ದೀಪವನ್ನು ಹಚ್ಚೋಣ ಅಂತ ನಿಶ್ಚಯಿಸಿಕೊಂಡು ತಮ್ಮ ಕುತ್ತಿಗೆಯನ್ನು ಕತ್ತರಿಸ್ಕೊಳ್ಳೋದಕ್ಕೆ ಮುಂದಾದರು. ಆವಾಗ ಪರಮೇಶ್ವರ ಬಂದು ಹೀಗೆ ಮಾಡಬೇಡಪ್ಪ ಅಂತ ಹೇಳಿ ಕೈ ತಡೆದು ನಿಲ್ಲಿಸಿ ಇವರಿಗೆ ತಮ್ಮ ಸಾನ್ನಿಧ್ಯ ಶಿವ ಸಾನ್ನಿಧ್ಯವನ್ನು ಕರುಣಿಸಿ ಅನುಗ್ರಹ ಮಾಡಿದರು ಅಂತ ಇವರ ಚರಿತ್ರೆ ಹೇಳ್ತಾ ಇದೆ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಿದ್ದೀನಿ.
1: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ .org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ .org. ಓಂ ನಮ ಶಿವಾಯ.
2: ಓಂ ನಮ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ .org, ಯುವರ್ ಅಬೌಟ್ ಲೆಸನ್ ಪೆರಿಯ ಪುರಾಣಂ ಡಿಸ್ಕೋರ್ಸ್ ಇನ್ ಕನ್ನಡ. ದ ಟೈಟಲ್ ಇಸ್ ಸತ್ಯನಾಯನಾರ್ ಪುರಾಣಂ, ಪ್ರೆಸೆಂಟೆಡ್ ಬೈ ಶ್ರೀ HS ತ್ಯಾಗರಾಜನ್. ಥ್ಯಾಂಕ್ ಯು. ಓಂ ನಮ ಶಿವಾಯ.
0: ಶ್ರೀ ಗುರುಭ್ಯೋ ನಮಃ. ಎಲ್ಲ ಮಹನೀಯರುಗಳಿಗೂ ನಮಸ್ಕಾರ. ಸತ್ಯನಾಯನಾರ್ ಅವರ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಇವರು ಎಂಥವರು ಅಂತಂದರೆ, ಇಲ್ಲಿ ಒಂದು ವಿಷಯ ಹೇಳಬೇಕು, ಪರಮೇಶ್ವರನನ್ನು ಆರಾಧಿಸುವವರು ಶಿವಭಕ್ತರು ಹೇಗಿರ್ತಾರೆ ಅಂತಂದರೆ, ಶಿವಭಕ್ತರು ಅಥವಾ ಪರಮಾತ್ಮನ ಭಕ್ತರು, ಅವರು ತಮ್ಮದೇ ಆದ ಲೋಕದಲ್ಲಿ ಇದ್ದುಕೊಂಡು ಭಗವಂತನನ್ನು ಪ್ರಾರ್ಥಿಸ್ತಾ ಇರ್ತಾರೆ. ಅವರ ಜ್ಞಾನ ಅತ್ಯುನ್ನತವಾಗಿರುತ್ತೆ, ಅವರು ಪ್ರಾಪಂಚದ ವಿಷಯಗಳಲ್ಲಿ ಅನುರಕ್ತರಾಗಿರುವುದಿಲ್ಲ. ಅಂದರೆ ಪ್ರಪಂಚದಲ್ಲಿ ನೋಡೋರಿಗೆ ಅವರು ಬೇರೆ ತರಹ ಕಾಣಬಹುದು. ಯಾಕೆ ಅಂತಂದರೆ ಅವರ ಲೋಕವೇ ಬೇರೆ, ಭಗವಂತನಲ್ಲಿಯೇ ಯಾವಾಗಲೂ ಧ್ಯಾನದಲ್ಲಿ ನಿರತರಾಗಿದ್ದರು, ಅದರ ಬಗ್ಗೆ ಚಿಂತನೆ ಮಾಡಿ ತನ್ಮಯರಾಗಿ ಈ ಪ್ರಪಂಚವನ್ನು ಮರೆತಿರ್ತಾರೆ. ಈ ಕಾರಣಕ್ಕಾಗಿ ಅವರು ಪ್ರಪಂಚದಲ್ಲಿ ನೋಡೋರಿಗೆ ಬೇರೆ ತರಹ ಕಾಣಿಸ್ತಾರೆ. ಅಂದರೆ ಹುಚ್ಚರಂತೆ ಕಾಣಿಸ್ಬೋದು, ಏನಪ್ಪ ಹುಚ್ಚರಂತೆ ಇದ್ದಾನಲ್ಲ ಅನ್ನೋ ಥರ ಕಾಣಿಸ್ಬೋದು, ಮಕ್ಕಳಂತೆ ಕಾಣಿಸ್ಬೋದು, ಮಕ್ಕಳು ಹೇಗೆ ನಿರ್ಮಲವಾದ ಮನಸ್ಸಿನಿಂದ ಆಟ ಆಡ್ಕೊಳ್ತಾರೆ ಆ ಥರ ಇರ್ತಾರೆ ಭಗವಂತನ ಭಕ್ತರು. ಈ ಥರ ಅವರನ್ನು ನೋಡಿದ ಜನಗಳೇನು ಮಾಡ್ತಾರೆ, ಹುಚ್ಚ ಏ ಇವ್ರಿಗೆ ಬುದ್ಧಿ ಇಲ್ಲ ಮೂರ್ಖರ ಥರ ಇದ್ದಾರಲ್ಲ ಅಂತ ಹೇಳಿ ನಿಂದನೆ ಮಾಡೋಕ್ಕೆ ಹೋಗ್ತಾರೆ. ಅಯ್ಯೋ ಹುಚ್ಚ, ನಿಂದನೆ ಮಾಡೋಕ್ಕೆ ಹೋಗ್ತಾರೆ. ಈ ಥರ ನಿಂದನೆ ಮಾಡುವುದು ಬಹಳ ತಪ್ಪು. ಯಾಕೆಂದರೆ ಭಗವಂತನನ್ನು ನಿಂದನೆ ಮಾಡಿದ್ರೂ ಪರವಾಗಿಲ್ಲ, ಆದರೆ ಭಗವಂತನ ಭಕ್ತರನ್ನು ನಿಂದನೆ ಮಾಡುವುದು ಡೈರೆಕ್ಟಾಗಿ ಭಗವಂತನನ್ನೇ ನಿಂದನೆ ಮಾಡಿದಾಗ ಆಗುತ್ತೆ. ಈ ತರಹ ನಿಂದನೆ ಮಾಡೋರನ್ನು ಕಂಡರೆ ಇವರಿಗೆ ಆಗ್ತಾ ಇರಲಿಲ್ಲ, ಅವರು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬಿಡೋದು ಇವರಿಗೆ. ಇವರು ಚೋಳರಾಜ್ಯದ ವರಿಂಜಿಯ ಕೋನ್ ಅನ್ನುವ ಜಾಗದಲ್ಲಿ ವಾಸವಾಗ್ತಾ ಇದ್ದರು. ಇವರು ಈ ಥರ ಶಿವಾಪರಾಧವನ್ನು ಸಹಿಸೋಕ್ಕಾಗ್ತಾ ಇದ್ದರೆ ಆಗದೇ ಇದ್ದಿದ್ದರಿಂದ ಅವರನ್ನು ಯಾರಾದರೂ ಹಾಗೆ ಮಾಡಿದರೆ ಶಿವ ಭಕ್ತರನ್ನು ಅಣಕಿಸುವುದು, ಅವರನ್ನು ತೆಗಳುವುದು, ನಿಂದಿಸುವುದು, ಇಂತಹ ಅಪರಾಧಗಳನ್ನು ಮಾಡಿದ್ರೆ ಇವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಅವರನ್ನು ನಟ್ಟಿಸಿಕೊಂಡು ಹೋಗಿ ಅವರ ನಾಲಿಗೆಯನ್ನು ಕತ್ತರಿಸ್ಬಿಡ್ತಾ ಇದ್ದರು. ಅಂತಹ ಮಹನೀಯರು ಇವರು. ಹೀಗೆ ಇವರು ಪ್ರಸಿದ್ಧರಾಗಿ ಶಿವನ ಪಾದವನ್ನು, ಶಿವನ ಪ್ರೀತಿಯ ಪಾತ್ರರಾಗಿ ಶಿವನ ಪದವನ್ನು ಸೇರಿದರು ಅಂತ. ಇಲ್ಲಿ ಇನ್ನೂ ಒಂದು ವಿಷಯ ಏನು ಹೇಳತಕ್ಕಂತಿದೆ ಅಂತಂದರೆ, ಶಾಸ್ತ್ರಗಳು ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಇಂತಹ ಜನರು ಶಿವನನ್ನು ನಿಂದಿಸುವಂಥ ಜನರು ತಮ್ಮ ಪಾಪದ ಮೂಟೆ ಜೊತೆಗೆ ಯಾರನ್ನು ನಿಂದಿಸ್ತಾರೋ ಅವರದ ಕರ್ಮಫಲವನ್ನು ತಾವು ತಗೊಂಡು ಅನುಭವಿಸಬೇಕಾಗ್ತದೆ. ಆದ್ದರಿಂದ ಇವರಿಗೆ ಡಬಲ್ ಇದು ಶಿಕ್ಷೆ ಆಗಿಬಿಡ್ತದೆ. ಆದ್ದರಿಂದ ಇಂಥವರಿಂದ ನಾವು ದೂರ ಇರುವುದೇ ಒಳ್ಳೆಯದು ಅಂತ ಈ ಕಥೆಯಿಂದ ನಮಗೆ ತಿಳಿಯುತ್ತದೆ. ಹೀಗೆ ಇವತ್ತಿನ ವಿಡಿಯೋದಲ್ಲಿ ಈ ಮಹನೀಯರುಗಳ ಬಗ್ಗೆ ನಾನೆಲ್ಲ ಹೇಳಿದ್ದೀನಿ. ನಮಗೆಲ್ಲ ಇದು ಇಷ್ಟವಾಗಬಹುದು ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಿದ್ದೀನಿ. ನಮಃ ಶಿವಾಯ.
2: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ shaivam.org.

ಸಹಸ್ರಾಕ್ಷರಕ್ಷರಂಶೇ ಇಂದ್ರಾಸೋರಾಜನ ವಿಶ್ವಕರ್ಮಾಸ್ತುಗಣವಾಂತರಾಧವಾಚ್ಯ ಪ್ರಗತ್ಯ ಉಪಾಸನಾ ಇಂದ್ರಸ್ವೋ ಹರೇಂ ಶತ್ರೋ ಹರೇಂ ಶತ್ರೋ ವಂದೇ ದರ್ಶನಾ

ಯೋಗಿಷ್ಣಸ್ತಮೋಪ್ಯಾತ್ ಸಹೀತಸ್ಯ ತೇ ಬ್ರಹ್ಮಣಾಶ್ಯವಸ್ಯ ಅಂತಃಕೋಶಮೇವ ರಾಮಯೋಗೇನ ಜ್ಞಾಮಿತೇ ಫಲಂ ಸಂ ಸಂ ಸಂ.

ಸ್ವಯವಾಗಿರ ಇಹೈವಸ್ವಯಸ್ವಶುಷ್ಣಿಂದಿಷ್ಟುಜಾರೈ ಸಂಭವಂತಿ ಸಂಭಾವಯಾಮೇ ಸರ್ವಿಷ ಸಂಭವಂತಿ ಕ್ಷೇರಸ್ಯ ದೋಲಯ ಸ್ಥಿರ.

ಯತ್ತಪತ್ನೋಯೋಸಪತ್ನೋಯಶ್ಚದ್ವಿಷನ್ಮುಖಾದಿನಃ ಸೇವಾಸ್ತಂ ಸರ್ವೇ ಸರ್ವಂ ಸದ್ಬ್ರಹ್ಮಧರ್ಮಮಾಂತರಂ ಅದಾಹರಭವತು ದೇವಸೋ ಮಹಾತ್ಮಿನ್ ಯಜ್ಞೇ ಮಾರುತೋ ಮೃಡಕಾನಃ ಮಾನವೋ ವಿರಗಭಿಕಾಮಃ.

ಯಾವಯಸಂ ಪರಿ ಇಕರಕ್ಷರುಣಯಾವಯಕ್ಷರಯಾವಯಾವಧಂ ಸಾಧಿಕ್ಷಾಮಿತ್ರಸಾಹೋಸ್ಕೃತ ನಯಸ್ ಹನ್ಯತೆಯಸಾನಗೀಯತೆಸ್ತಿಮಿತ್ರಹಾರೀಲುಧಾವಹೀ ಸುರಕ್ಷೋಮೃಗೋಹಿಂದ್ರಸ್ಥಿಂದ್ರವೃತ್ತಹಿದ್ರಸ್ಥಿಧಾಸರ್ವೇಂದ್ರಗೃಹತೋ ಮನೋಹಿಜ್ಯಾಹ ಶ್ರೀಮಾಚಾರ್ಯಾವಧಂ ಅನುಗೋರ್ಜರ್ಣೇನೇನೀರ್ಘಾಧ್ವರಿ ಶಾಯ

ಭೂತಮೇಹಕ್ಷತೆ ಸತ್ಯ ಮಾತ್ರ ಮಿತ್ರೇಣೇ ಪುರೋಹೇಭ್ಯ ಶಿಷ್ಯಂಭೂತಂ ವಿರತ್ತೇವೇ ಹಿರಂಜನಾಶೋ ವಿರತ ಮಹಂತ್ರಹ್ಮ.

ಭೂಮಿಕ್ಷರಕ್ಷರಣ ಆರ್ದ್ರಂ ಸರ್ವರಾಧ್ರಸ್ಯೇವಶ್ವಾಹ ವಿಶ್ವಮನ್ಯಮಿಮಾರಣ್ಯಸ್ಯಾಮಿಶ್ರಿರೇಣೇ ನಮಃ ಹಿರಣ್ಯವಲ್ಲಾಶ್ರಯಸ್ವಾವಕಾಯ ಸೋ ಜಾತಸ್ಥಿರಾಯ ಸರ್ವಿ